2026ನೇ ಇಸ್ವಿ, ಆಗಸ್ಟ್ ತಿಂಗಳ 18ನೇ ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:32. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 27ನೇ ದಿನ, ಅಂದರೆ 2000

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ಜುಲೈ ತಿಂಗಳಿನಲ್ಲಿ 15 ವರ್ಷ ವಯೋಮಿತಿಗೆ ಮೇಲ್ಪಟ್ಟವರ ನಿರುದ್ಯೋಗ ದರ 5.1% ಇಳಿದಿದೆ. ಜೂನ್ ತಿಂಗಳಿನಲ್ಲಿ ಈ ಪ್ರಮಾಣ 5.5%. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟ್ರೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟ್ರೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಬಿಜೆಪಿ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ಸಂಘಟನಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಹೆಚ್ಎಂಟಿ ಕೈಗಡಿಯರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿವರೆಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬೆಂಗಳೂರು ವಾರ್ತಾ ಶಾಖೆ ನೇತೃತ್ವದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಇಂದು ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ವಿಧಾನಮಂಡಲದ ಅಧಿವೇಶನ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸದನದಲ್ಲಿ ಚರ್ಚಿಸಬಹುದಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಲು ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಎಂದು ಪಕ್ಷದ ಪ್ರಕಟಣೆ ತಿಳಿಸಿದೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ 3ನೇ ದಿನವಾದ ನಿನ್ನೆ ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 178 ರನ್ಗಳ ಮುನ್ನಡೆ ಪಡೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

0: ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ, ನಾದೋಪಾಸನೆ ಕೇಳಬಹುದು. ಇನ್ನು 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಒಳ್ಳೆಸ್ ಗೋಲ್ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ಪ್ರಸಾರವಾಗಲಿವೆ. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. ಇನ್ನು 1:20 ಮಂಗಳವಾರದ ಇಂದಿನ ವಿಶೇಷ ಗೇಮ್ ಶೋನಲ್ಲಿ ರಸಪ್ರಶ್ನೆ ಇರುತ್ತೆ, ನೀವು ಕೂಡ ಭಾಗವಹಿಸ್ಬೋದು ಇದರಲ್ಲಿ. ಇನ್ನು 2:15 ನಮ್ಮ ಶ್ರೋತೃಗಳ ಇಮೇಲ್ಗಳಿಗೆ ಸ್ಪಂದಿಸುವ ಕಾರ್ಯಕ್ರಮ ಸ್ಪಂದನ. 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾಣ ಪ್ರಸಾರವಾಗಲಿದೆ. 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು ಕೇಳಬಹುದು. 4:00-5:00 ಪರಿಮಳ ಇರುತ್ತೆ. 5:05 ಸೇವ್ ಟ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶೆಹಾಳ್. ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯಲಿದೆ. 6:02 ಸೇವ್ ಟ್ರೈವ್ನಲ್ಲಿ ಗಾನ ಭಜನ ಇರುತ್ತೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ ಮುಂದುವರಿಯಲಿದೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇದಾದ ನಂತರ ಗಾನ ಭಜನ ಮುಂದುವರಿಯಲಿದೆ. 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15-10:00 ಹಿಂದಿ ಮೆಲೋಡೀಸ್ ಕೇಳಬಹುದು. 10:02 ಎಂದಿನಂತೆ ಪ್ರೇಮ ನಿನಾದ ಇರುತ್ತೆ. ಸ್ನೇಹಿತರೆ, ಇದುವರೆಗೂ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ಆರು ಗಂಟೆ 6:06 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ನಮ್ಮೆಲ್ಲಾ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ವಿನಾಯಕನ ಸ್ತುತಿ ಕೇಳೋಣ. ನರೇಂದ್ರನಾಥ್ ಅವರು ಬರೆದಿದ್ದಾರೆ ಈ ಒಂದು ಭಕ್ತಿಗೀತೆಯನ್ನು. ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಜಯಶ್ರೀ ಅರವಿಂದ್ ಅವರ ಒಂದು ಭಕ್ತಿ ರಚನೆ. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ವಿರಚಿತ ಭಕ್ತಿಗೀತೆಯೊಂದನ್ನು ಕೇಳೋಣ.

6:10:10 ಇಂದು ಕಲ್ಕಿ ಜಯಂತಿ ಅಂತ ಹೇಳಲಾಗುತ್ತೆ. ಕಲ್ಕಿ ಅವತಾರ, ಕಲಿಯುಗದಲ್ಲಿ ಬರುವಂತಹ ಭಗವಾನ್ ವಿಷ್ಣುವಿನ 10ನೇ ಹಾಗೂ ಕೊನೆಯ ಅವತಾರ ಅಂತ ಅನ್ಸ್ಕೊಂಡಿದೆ. ಪಾಪದ ಕೊಡ ತುಂಬಿದಾಗ, ಅದರ ಮಿತಿ ದಾಟಿದಾಗ ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಿಸೋದಕ್ಕೆ ಮತ್ತು ಧರ್ಮವನ್ನು ಪುನಃಸ್ಥಾಪಿಸೋದಕ್ಕೆ ಕಲ್ಕಿ ಕಲಿಯುಗದಲ್ಲಿ ಅವತರಿಸ್ತಾನೆ ಅಂತ ಹೇಳಲಾಗತ್ತೆ. ಅಧರ್ಮಿಗಳನ್ನು ಶಿಕ್ಷಿಸಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಕಲ್ಕಿ ಅಂತ ಹೇಳಲಾಗತ್ತೆ. ಶ್ರೀಮದ್ ಭಾಗವತ ಪುರಾಣ ಮತ್ತು ಕಲ್ಕಿ ಪುರಾಣಗಳ ಪ್ರಕಾರ ಭಗವಾನ್ ಕಲ್ಕಿಯ ಅವತಾರ ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಸಂಧಿಯ ಅವಧಿಯಲ್ಲಿ ನಡೆಯುತ್ತೆ. ಅಂದರೆ ಕಲಿಯುಗದಿಂದ ನಾವು ಸತ್ಯಯುಗದೆಡೆ ಹೋಗುವಾಗ ಆ ಒಂದು ಮಧ್ಯದಲ್ಲಿ ಬರುವಂತಹ ಸಂಧಿ ಕಾಲದಲ್ಲಿ ಆತನ ಅವತಾರ ಆಗುತ್ತೆ.

ಈ ಸಮಯದಲ್ಲಿ ಕಲ್ಕಿ ಅವತಾರ ಅಂತ ಹೇಳಿ ಬಹಳಷ್ಟು ಊಹಾಪೂಹೆಗಳು, ಸುಳ್ಳು ಅವತಾರಗಳು ಬರುತ್ತೆ ಅನ್ನೋದನ್ನು ಹಿರಿಯರು ಹೇಳ್ತಾ ಇರ್ತಾರೆ, ಪುರಾಣಗಳು ಕೂಡ ಹೇಳುತ್ತವೆ. ಹಾಗಾಗಿ ಹೇಗೆ ಕಲ್ಕಿಯನ್ನು ಗುರುತಿಸೋದು ಅಂತ

ಅಂದರೆ ಕಲ್ಕಿ 64 ಚಿಹ್ನೆಗಳಲ್ಲಿ ಜನಿಸ್ತಾನೆ ಅಂತ ಹೇಳಲಾಗುತ್ತೆ. ಭೂಲೋಕದಲ್ಲಿ ಪಾಪಗಳೇ ತುಂಬಿದ್ದಾಗ ಜನರ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸ್ತಾನೆ. ಜನರು ಅವನಿಗೆ ವಿಧೇಯರಾಗ್ತಾರೆ, ಸದಾಚಾರದ ಮಾರ್ಗ ಮತ್ತು ಶುದ್ಧತೆಯ ಮಾರ್ಗವನ್ನು ಅನುಸರಿಸೋದಕ್ಕೆ ಪ್ರಾರಂಭಿಸ್ತಾರೆ ಅಂತ ಕೂಡ ಕಲ್ಕಿ ಪುರಾಣದಿಂದ ತಿಳಿದು ಬರುತ್ತೆ. ಕಲ್ಕಿ ಪುರಾಣ ಕಲ್ಕಿ ಅವತಾರದ ಬಗ್ಗೆ ವಿವರವಾಗಿ ವಿವರಿಸುತ್ತೆ. ಜೊತೆಗೆ ಈ ಒಂದು ಅವತಾರ ಏನಿದೆಯಲ್ಲ, ಇದು ಕಳಂಕರಹಿತ ದೇವನ ಹೆಸರಿನಿಂದ ಪ್ರಪಂಚದಾದ್ಯಂತ ಹರಡುತ್ತೆ, ಇದರಿಂದ ಜನರು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಶುರು ಮಾಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಕಲ್ಕಿ ಅವತಾರ ಶಂಬಲ ಅನ್ನುವಂತಹ ಸ್ಥಳದಲ್ಲಿ ಆಗತ್ತೆ ಅಂತ ಹೇಳಲಾಗುತ್ತೆ. ಶಂಬಲ ಇರೋದು ನಮ್ಮ ಕಣ್ಣಿಗೆ ಅಗೋಚರವಾದ ಒಂದು ಸ್ಥಳದಲ್ಲಿ ಅಂತ ಕೂಡ ಹೇಳ್ತಾರೆ. ಇದು ಚೈನಾ ಮತ್ತು ಟಿಬೆಟ್ ನಡುವೆ ಇರುವಂತಹ ಒಂದು ಈ ಗೋಬಿ ಡೆಸರ್ಟ್ ಅಂತ ಏನು ಹೇಳ್ತಾರಲ್ಲ ಮರುಭೂಮಿ, ಆ ಮರುಭೂಮಿಯಲ್ಲಿ ಹಾಗೇ ಹಾದು ಹೋಗುವಾಗ ಇನ್ನೊಂದು ಸ್ಥರದಲ್ಲಿ ಬೇರೆಯೇ ಸ್ಥರದಲ್ಲಿ ಈ ಶಂಬಲ ಅನ್ನುವಂತಹ ನಗರ ಕಾಣಸಿಗುತ್ತೆ. ಶಂಬಲ ಅಂತಂದರೆ ಏನು ಅಂತಂದರೆ ಶ್ಯಾಮ ಬಾಲ ಶಂಬಲ ಆಗಿದೆ. ಈ ಶಂಬಲದಿಂದ ಕಲ್ಕಿ ಬರ್ತಾನೆ ಅನ್ನುವಂತಹ ನಂಬಿಕೆ ಕೂಡ ಇದೆ.

ಧರ್ಮವನ್ನು ಪುನಃಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಕಲಿಯ ತಂದೆ ಕಲಿಯುಗದಲ್ಲಿ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ, ವೇದ ಮತ್ತು ಪುರಾಣಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿರ್ತಾನೆ ಅಂತ ಕೂಡ ಹೇಳ್ತಾರೆ. ಆತನ ತಂದೆ ವಿಷ್ಣು ಯಶ್ ಹಾಗೂ ತಾಯಿ ಸುಮತಿ ಅಂತ ಕೂಡ ಉಲ್ಲೇಖಿಸಲಾಗಿದೆ. ಇನ್ನು ಭಗವಾನ್ ರಾಮನ ಅವತಾರದಂತೆ ಕಲ್ಕಿ ಸೇರಿದಂತೆ ನಾಲ್ಕು ಸಹೋದರರು ಇರ್ತಾರೆ. ಸುಮಂತ, ಪ್ರಜ್ಞಾ ಮತ್ತು ಕವಿ ಇವರು ಕಲ್ಕಿಯ ಸಹೋದರರು. ಯಜ್ಞವಲ್ಕ್ಯ ಮಹರ್ಷಿ ಇದ್ದಾರಲ್ಲ, ಇವರು ಕಲ್ಕಿಯ ಪೂಜೆ ಮಾಡುವಂತಹವರು. ಹಾಗೆಯೇ ಪರಶುರಾಮ ಕಲ್ಕಿಯ ಗುರುವಾಗಿ ಬರ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಪರಶುರಾಮನೇ ವಿಷ್ಣುವಿನ ಅವತಾರ, ಜೊತೆಗೆ ಅಮರತ್ವವನ್ನು ಹೊಂದಿರುವವನು ಅಂತ ಕೂಡ ಹೇಳಲಾಗುತ್ತೆ. ಪರಶುರಾಮನ ಸೂಚನೆಯಂತೆ ಕಲ್ಕಿ ಶಿವನ ಕುರಿತು ತಪಸ್ಸನ್ನು ಮಾಡಿ ದೈವಿಕ ಶಕ್ತಿಯನ್ನು ಕೂಡ ಪಡಿತಾನೆ ಅಂತ ಹೇಳಲಾಗುತ್ತೆ.

ಪೀತಾಂಬರಧಾರಿ ಮದನ ಜನಕ ಮನ ಮೋಹನ ಶೌರಿ, ಶಂಖ ಚಕ್ರ ಪೀತಾಂಬರಧಾರಿ ಮದನ ಜನಕ ಮನ ಮೋಹನ ಶೌರಿ, ಜಗನ್ ನಿಯಾಮಕ ಜಗದಾಧಾರಿ ನಿತ್ಯ ಸತ್ಯ ಜಯ ಮ

ಕಲ್ಕಿಯ ವಾಹನ ಶ್ವೇತ ವರ್ಣದ ಅಶ್ವ ಅನ್ನುವಂತಹ ನಂಬಿಕೆ ಇದೆ. ಈ ಅಶ್ವವನ್ನು ದೇವದತ್ತ ಅಂತ ಕೂಡ ಕರೆಯಲಾಗುತ್ತೆ. ಈ ದೇವದತ್ತನ ಮೇಲೆ ಸವಾರಿ ಮಾಡುವ ಭಗವಂತ ಅಂದರೆ ಕಲ್ಕಿ ಪಾಪಿಗಳನ್ನು ಪ್ರಪಂಚದಿಂದ ನಾಶ ಮಾಡ್ತಾನೆ, ಧರ್ಮವನ್ನು ಪುನರ್ಸ್ಥಾಪಿಸ್ತಾನೆ ಅಂತ ಕೂಡ ನಂಬಲಾಗಿದೆ. ಇದು ಅಗ್ನಿಪುರಾಣದ 16ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೂಡ ಹೇಳಲಾಗುತ್ತೆ.

ಕಲ್ಕಿಪೀಠದ ದೇವಸ್ಥಾನ ಸಂಭಲ್ನಲ್ಲಿ ನಿರ್ಮಾಣವಾಗ್ತಾ ಇದೆ. ಅಲ್ಲಿನ ದೇವಸ್ಥಾನಕ್ಕೂ ಅಯೋಧ್ಯೆಯ ರಾಮ ಮಂದಿರಕ್ಕೂ ಹಲವಾರು ಸಾಮ್ಯತೆಗಳಿವೆ. ಅಯೋಧ್ಯೆಯಲ್ಲಿ ರಾಮನ ದೇವಾಲಯವನ್ನು ನಿರ್ಮಿಸಿದ ರೀತಿಯ ಕಲ್ಲುಗಳಿಂದ ಕಲ್ಕಿ ದೇವಾಲಯವನ್ನು ಸಹ ನಿರ್ಮಿಸಲಾಗ್ತಾ ಇದೆ ಉತ್ತರ ಪ್ರದೇಶದ ಸಂಭಾಲ್ ಅನ್ನುವಂತಹ ಸ್ಥಳದಲ್ಲಿ. ಒಮ್ಮೆ ಮಾರ್ಕಂಡೇಯ ಮಹರ್ಷಿಗಳು ಹಾದು ಹೋಗ್ತಿರ್ಬೇಕಾದ್ರೆ ಇಡೀ ಭೂಮಿಯಲ್ಲಿ ಜಲಪ್ರಳಯ ಆಗಿರುತ್ತೆ. ಎಲ್ಲೂ ಒಂದು ಪುಟ್ಟದಾದ ಸ್ಥಳವೂ ಇಲ್ಲದಂತೆ ಇಡೀ ಭೂಮಿಯನ್ನು ಆವರಿಸಿಕೊಂಡಿರುತ್ತೆ. ಮಾರ್ಕಂಡೇಯ ಮಹರ್ಷಿಗಳು ಹೀಗೆ ಹಾದು ಹೋಗಬೇಕಾದ್ರೆ ಎಲ್ಲಿ ಇಲ್ಲಿ ಒಂದು ಸ್ಥಳವನ್ನು ಜಾಗವನ್ನು ಕಾಣಬೇಕು, ಇಲ್ಲಿ ಸ್ಥಾಪನೆ ಮಾಡಬೇಕು ಅಂದಾಗ ಆ ನೀರಿನಿಂದ ಒಂದು ತಾವರೆಯ ಎಲೆಯ ಮೇಲೆ ಒಂದು ಪುಟ್ಟ ಬಾಲಕ ತೇಲಿ ಬರ್ತಾನೆ. ಆತನನ್ನು ನೋಡಿ ಮಾರ್ಕಂಡೇಯ ಮಹರ್ಷಿಗಳು ಈತ ಶ್ಯಾಮ ಬಾಲ ಅಂದರೆ ಕೃಷ್ಣನ ಒಂದು ರೂಪ ಅಂತ ಹೇಳ್ತಾರೆ. ಆ ಶ್ಯಾಮ ಬಾಲವೇ ಶಂಭಲ ಆಗಿ ವಿಷ್ಣುವಿನ ವಾಸಸ್ಥಳ ಅಂದರೆ ಕಲ್ಕಿ ಅವತಾರದಲ್ಲಿರುವಂತಹ ವಿಷ್ಣುವಿನ ವಾಸಸ್ಥಳವಾಗಿ ಅಲ್ಲಿಂದನೇ ಕಲ್ಕಿ ಹುಟ್ಟಿ ಬರ್ತಾನೆ ಈ ಒಂದು ಭೂಮಿಗೆ, ಅದು ನಮ್ಮ ಈ ಒಂದು ಸಂಧಿಕಾಲದಲ್ಲಿ ಅನ್ನುವಂತಹ ನಂಬಿಕೆ ಇದೆ.

ಕಲ್ಕಿ ಅನ್ನುವಂತಹ ಪದವೇ ಒಂದು ನಿಗೂಢ ಪದವಾಗಿದೆ. ಕಾಲ ಅನ್ನುವಂತಹ ಪದದಿಂದ ಹುಟ್ಟಿಕೊಂಡಿರಬಹುದು ಅಂತ ಹೇಳಲಾಗುತ್ತೆ, ಅಂದರೆ ಸಮಯ. ಆದ್ದರಿಂದ ಕಲ್ಕಿ ಸಮಯದ ಅಂತ್ಯ, ಕರಾಳ ದಿನಗಳ ಅಂತ್ಯ ಮಾಡುವವನು ಅನ್ನುವಂತಹ ಅರ್ಥವನ್ನು ನೀಡುತ್ತೆ. ಜೊತೆಗೆ ಸಂಸ್ಕೃತದಲ್ಲಿ ಕಲ್ಕ ಅನ್ನುವಂತಹ ಪದ ಕೊಳಕು, ಕೊಳೆ ಅನ್ನುವಂತಹ ಅರ್ಥವನ್ನು ನೀಡುತ್ತೆ. ಇಲ್ಲಿ ಕೊಳೆ ಅಂದರೆ ಅಧರ್ಮ, ಕೆಟ್ಟತನ ಎಂಬುದಾಗಿ ಅರ್ಥೈಸಬಹುದು. ಕಲ್ಕಿ ಕೆಟ್ಟತನವನ್ನು ಅಂತ್ಯಗೊಳಿಸುವ ಅವತಾರವಾಗಿರಬಹುದು ಅನ್ನುವಂತಹ ಒಂದು ವಾದವಿದೆ. ಕಲಿಯುಗದಲ್ಲಿರುವುದರಿಂದ ಪಾಪ ಕಾರ್ಯಗಳು ನಿಧಾನವಾಗಿ ಪುಣ್ಯವನ್ನು ನಾಶ ಮಾಡಲಿದೆ ಅಂತ ನಂಬಲಾಗುತ್ತೆ. ಪ್ರಪಂಚ ಅತ್ಯಂತ ಕಠೋರ ಘಟನೆಗಳಿಗೆ, ಅಮಾನವೀಯ ಕೃತ್ಯಗಳಿಗೆ ಒಳಗಾಗುತ್ತೆ ಅನ್ನೋದು ಪುರಾತನ ಗ್ರಂಥಗಳಲ್ಲಿನ ವಾದ, ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ವಿಷ್ಣು ಕಲ್ಕಿ ಅವತಾರ ಎತ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಇದರ ನಂತರ ಸತ್ಯಯುಗ ಯುಗದ ಸ್ಥಾಪನೆಯಾಗುತ್ತೆ ಅನ್ನುವಂತಹ ಉಲ್ಲೇಖ ಇದೆ. ಹಲವಾರು ಪುರಾತನ ಗ್ರಂಥಗಳು ಪುರಾತನ ಕಲ್ಕಿಯ ಆಗಮನ ಮತ್ತು ಆತನ ಸಾಕಾರ ಅವಧಿಯನ್ನು ಕೂಡ ಉಲ್ಲೇಖಿಸಿವೆ.

ಬೌದ್ಧರ ಪವಿತ್ರ ಗ್ರಂಥ ಭಗವಾನ್ ಕಲ್ಕಿಯ ಕುರಿತಾದ ಭವಿಷ್ಯವಾಣಿಗಳನ್ನು ಕೂಡ ಒಳಗೊಂಡಿದೆ. ಕಲಿಯುಗದಲ್ಲಿ ಪಾಪಕರ್ಮ ಧರ್ಮ ಅಮಾನವೀಯತೆ ಕ್ರೌರ್ಯ ಉತ್ತುಂಗಕ್ಕೆ ಏರಿದಾಗ ವಿಷ್ಣು ಕಲ್ಕಿ ಅವತಾರವೆತ್ತಾನೆ. ಅದು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಈ ಒಂದು ಶಂಬಲ ಅನ್ನುವಂತಹ ಸ್ಥಳದಲ್ಲಿ ಜನ್ಮ ಪಡಿತಾನೆ ಅಂತ ಕೂಡ ಹೇಳಲಾಗುತ್ತೆ. ಇಂದು ಕಲ್ಕಿ ಜಯಂತಿ, ಹಾಗಾಗಿ ಕಲ್ಕಿಯ ಬಗ್ಗೆ ಒಂದಷ್ಟು ಮಾತು ಮಾಹಿತಿ ಭಕ್ತಿಗೀತೆಗಳನ್ನು ಇಂದಿನ ನಾದೋಪಾಸನೆಯಲ್ಲಿ ಕೇಳಿದ್ರೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ಆಗಸ್ಟ್ 14ರವರೆಗೆ 1,000,00,000 ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಮುಂಗಾರು ಬೆಳೆ ಬಿತ್ತನೆಯಾಗಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಚುನಾವಣೆ ಸಮಯದಲ್ಲಿ ವಶಪಡಿಸಿಕೊಂಡ ಶಂಕಿತ ಕಪ್ಪು ಹಣಕ್ಕೆ ಸಂಬಂಧಿಸಿದ ಕ್ರಿಮಿನಲ್ ಪ್ರಕರಣಗಳ ಸಮಯೋಚಿತ ತನಿಖೆ ಮತ್ತು ಸಮಾಪನವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಪ್ರೀಂಕೋರ್ಟ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ 4 ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸ್ವಯಂ ಉದ್ಯೋಗ ಹಾಗೂ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವವರಿಗಾಗಿ ದೊಡ್ಡಬಳ್ಳಾಪುರದಲ್ಲಿ ನಾಳೆಯಿಂದ 29ರವರೆಗೆ 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರಿಸಲಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳಿಗೂ ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯ ಇಂದಿನಿಂದ 3 ದಿನಗಳ ಕಾಲ 6ನೇ ರಾಷ್ಟ್ರೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನವನ್ನು ರಾಯಚೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಿದೆ. ಕೋಲಾರ ಓಪನ್ ಗಾಲ್ಫ್ ಪಂದ್ಯಾವಳಿಯು ಇಂದಿನಿಂದ ಆರಂಭವಾಗಲಿದೆ. 1 ಕೋಟಿ ರೂಪಾಯಿ ಬಹುಮಾನ ಮೊತ್ತವನ್ನು ಹೊಂದಿರುವ ಈ ಪಂದ್ಯಾವಳಿ ಆಗಸ್ಟ್ 21ರವರೆಗೆ ನಡೆಯಲಿದೆ. ಭಾರತದಲ್ಲಿ ವೃತ್ತಿಪರ ಗಾಲ್ಫ್ ಕ್ರೀಡೆಯ ಅಧಿಕೃತ ಅನುಮೋದನಾ ಸಂಸ್ಥೆಯಾಗಿರುವ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ PGTI ಪಂದ್ಯಾವಳಿಯ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:02
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM Rainbow 101.3 MHz ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ.

ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಗುಟಿಕಾ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಖು ಆಯೋಗದಿಂದ ಕರಡು ಪ್ರಕಟ. ಈಗ ವಾರ್ತೆಗಳ ವಿವರ. ಸಾಮಾಜಿಕ ಆರೋಗ್ಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಗುಟಿಕಾ ಹಾಗೂ ತಂಬಾಕು ಲೇಪಿತ ಉತ್ಪನ್ನಗಳನ್ನು ನಿಷೇಧಿಸಲಾಗಿದ್ದು, ಅಡಕೆ ಬೆಳೆಗಾರರಿಗೆ ಈ ನಿರ್ಧಾರದಿಂದ ಯಾವುದೇ ಹಾನಿಯಿಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ನಿಷೇಧ ನಿರ್ಧಾರ ಹಿಂಪಡೆಯುವುದಿಲ್ಲ ಎಂದರು. ವಿಶೇಷವಾಗಿ ಪಾನ್ ಮಸಾಲ ಗುಟಿಕಾ ಉತ್ಪನ್ನಗಳ ಜಾಹೀರಾತು ಅಥವಾ ಬಳಕೆಗೆ ಸಂಬಂಧಿಸಿ ಸೂಚನೆಗಿಂತ ಸ್ವಯಂ ಶಿಸ್ತು ಮತ್ತು ಆರೋಗ್ಯ ಹಾನಿಯ ಅರಿವು ಬಳಕೆದಾರರಲ್ಲಿ ಇರಬೇಕು ಎಂದರು. ಪದಕಗಳನ್ನು ಗೆಲ್ಲುವ ಕ್ರೀಡಾಪಟುಗಳನ್ನು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ರಾಜ್ಯದ ಕ್ರೀಡಾ ಸಾಧಕರಿಗೆ ಗೌರವ ಹಾಗೂ ಉದ್ಯೋಗ ಭದ್ರತೆ ಖಾತ್ರಿಪಡಿಸಲಾಗುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇಮಕಾತಿಗೆ ಮೀಸಲಾತಿ ಕೋಟಾವನ್ನು 3% ಹೆಚ್ಚಿಸಲಾಗಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಹೊಸದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪರಿಷತ್ತಿನ ಶಾಸಕ ಬಸನಗೌಡ ಬಾದರ್ಲಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸಿಂಧನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ದೂರದ ನಗರಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಈ ಮಧ್ಯೆ ಕಳೆದ 2025-26 ಸಾಲಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 28,985 ಸೀಟುಗಳು ಭರ್ತಿಯಾಗದೆ ಉಳಿದಿವೆ ಎಂದು ಮಾಹಿತಿ ನೀಡಿದರು. 17 ಸರ್ಕಾರಿ ಹಾಗೂ 205 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು, ರಾಜ್ಯದಲ್ಲಿ ಒಟ್ಟು 87,881 ವಿದ್ಯಾರ್ಥಿಗಳು ಅಭಿಯಾಂತ್ರಿಕ ಕೋರ್ಸ್ ಅಭ್ಯಸಿಸುತ್ತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಮೊಟ್ಟೆ ಖರೀದಿಗೆ ದರ ನಿಗದಿ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ರಾಮೋಜಿಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಮೊಟ್ಟೆ ವಿತರಿಸಲು ಸರ್ಕಾರ 6 ರೂಪಾಯಿ ಘಟಕ ವೆಚ್ಚ ನಿಗದಿಪಡಿಸಿದೆ ಎಂದರು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಲಭ್ಯತೆಗೆ ಅನುಗುಣವಾಗಿ ದರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಪೋಷಕರ ಅಭಿಪ್ರಾಯ ಆಧರಿಸಿ ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಸೂಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪ

0: ಸಭಾಪತಿ ಸ್ಥಾನಕ್ಕೆ ಮೇಲ್ಮನೆ ಶಾಸಕಿ ಉಮಾಶ್ರೀ ಅವರ ಹೆಸರನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಸಚಿವಾಲಯದ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ವಾರ್ತಾ ಶಾಖೆ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ವಾರ್ತಾಲಾಪ ಎಂಬ ಮಾಹಿತಿ ಕಾರ್ಯಾಗಾರ ಇಂದು ಬೆಳಗ್ಗೆ 10:30 ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಲಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾರ್ತಾಲಾಪ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ನಿನ್ನೆ ಸೋಮವಾರ ಪೂರ್ಣಗೊಂಡಿತು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,55,00,000 ಮತದಾರರಿದ್ದಾರೆ. ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 19.54% ಅನುಮಾನಾಸ್ಪದ ಸ್ಥಳಾಂತರಿತ ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನು ಬೂತ್ ಮಟ್ಟದ ಅಧಿಕಾರಿಗಳು ಗುರುತಿಸಿದ್ದಾರೆ. ಇದೇ 24ನೇ ತಾರೀಕು ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಲಿದೆ. ರಾಷ್ಟೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಬೆಳಗ್ಗೆ 10:00 ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ಎಸ್ ಉಡಿಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಎಂ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನ 6 ಧ್ಯೇಯಗಳಲ್ಲಿ ನಡೆಯಲಿದ್ದು 29 ಸಂಶೋಧಕರು ಹಾಗೂ 160 ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶಗಳನ್ನು ತಜ್ಞರ ಮುಂದೆ ಮಂಡಿಸಲಿದ್ದಾರೆ. ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪತ್ರಕರ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ 10:30 ಜರುಗಲಿದೆ. ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಭಿಯಾನಗಳ ಅಂಗವಾಗಿ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ಮಹಾವಿದ್ಯಾಲಯದ ಪ್ರಾಚಾರ್ಯ ರಮೇಶ್ ರಟಗೇರಿ ಅಧ್ಯಕ್ಷತೆ ವಹಿಸುವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ನಲ್ಲಿ ಕೃಷ್ಣಾ ನದಿ ಪಾತ್ರದ ಘಟಪ್ರಭಾ ನದಿಗೆ ನಿರ್ಮಿಸಲಾದ ರಾಜ ಲಖಮಗೌಡ ಅಣೆಕಟ್ಟೆ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದ ನದಿಪಾತ್ರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಹಿಡಕಲ್ ಅಣೆಕಟ್ಟೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಸೇನ್ ಬಿರಾದಾರ್ ಕೋರಿದ್ದಾರೆ. ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆಯಿದ್ದು ಗಂಭೀರವಾಗಿ ಪರಿಗಣಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಅರಕೇರ ತಾಲೂಕು ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಶಾಲೆಯ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ಭಾರತದ ಪ್ರತಿಭಾವಂತ ಶಟ್ಲರ್ ಕರ್ನಾಟಕದ ಯುವ ತಾರೆ ಆಯುಷ್ ಶೆಟ್ಟಿ ಈಗ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲೂ ಮಿಂಚು ಹರಿಸಿದ್ದಾರೆ. ಅವರು ವಿಶ್ವದ ನಂಬರ್ 1 ಆಟಗಾರ ಹಾಲಿ ಚಾಂಪಿಯನ್ ಶಿ ಯುಕಿ ವಿರುದ್ದ ಗೆಲುವು ಸಾಧಿಸಿದ್ದು ಟೂರ್ನಿಯಲ್ಲಿ 2ನೇ ಸುತ್ತು ಪ್ರವೇಶಿಸಿದ್ದಾರೆ. 1965 ಬಳಿಕ ಬ್ಯಾಡ್ಮಿಂಟನ್

0: ಏಷ್ಯಾ ಚಾಂಪಿಯನ್ಶಿಪ್ ಫೈನಲ್ಗೇರಿದ ಮೊದಲಿಗ ಎನಿಸಿಕೊಂಡಿದ್ದ ಆಯುಷ್ ಈ ಬಾರಿ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಸೋಮವಾರ ಚೀನಾದ ಶಿ ವಿರುದ್ದ 21-14, 13-21, 21-19 ಗೇಮ್ಗಳಲ್ಲಿ ರೋಚಕ ಗೆಲುವು ಸಾಧಿಸಿದರು. ಈ ಮೂಲಕ ತಮ್ಮ ವೃತ್ತಿ ಬದುಕಿನ ಶ್ರೇಷ್ಠ ಜಯ ದಾಖಲಿಸಿದರು. ಇದೇ ವೇಳೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಅವರು ಮಹಿಳಾ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ದ 21-7, 21-11 ಸುಲಭ ಜಯ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಖುಟಿಕ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಖು ಆಯೋಗದಿಂದ ಕರಡು ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: 7:15 ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಆದರದ ಸ್ವಾಗತ. ಮೊದಲಿಗೆ ಇಂದಿನಂತೆ ಕನ್ನಡ ರತ್ನಭಂಡಾರ, ಇದಾದ ನಂತರ ಭಾವಗೀತೆಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಲಿ ರಾಮಚಂದ್ರ ರಾಯರ ಧ್ವನಿಯನ್ನು ಆಕಾಶವಾಣಿಯಲ್ಲಿ ಅಲ್ಲದೆ ಬೇರೆ ಎಲ್ಲಿ ಕೇಳಲು ಸಾಧ್ಯ? ಸಾಲಿ ರಾಮಚಂದ್ರ ರಾಯರು ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಚಿಂತಕ, ಪತ್ರಕರ್ತ, ಉಜ್ವಲ ರಾಷ್ಟ್ರಭಕ್ತ. ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದವರು. ಕನ್ನಡ ಮಾತ್ರವಲ್ಲದೆ ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ. ತಂದೆ ತಾಯಿಯರನ್ನು ಬಾಲ್ಯದಲ್ಲೇ ಕಳೆದುಕೊಂಡರು. ವಾರಾನ್ನ ತಿಂದು ಬೆಳೆದವರು. ಡಂಬಳ ಮಧ್ವರಾಯರ ಆಶ್ರಯದಲ್ಲಿ ಅರಳಿದರು. ಸಾಲಿ ರಾಮಚಂದ್ರ ರಾಯರು ಡಂಬಳ ಮಧ್ವರಾಯರನ್ನು ನೆನೆಸಿಕೊಂಡಿದ್ದಾರೆ, ಜೊತೆಗೆ ಪದ್ಯಗಳ ವಾಚನ ಮಾಡಿದ್ದಾರೆ. ಕೇಳೋಣ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ.
1: ಶ್ರೀ ಡಂಬಳ ಮಧ್ವರಾಯರು ಅವರ ವಿಷಯ ಹೇಳದೆ ಇರಲಾರೆ. ಅವರ ನೆನಪಾದರೆ ಕಂಠ ಬಿಗಿದುಕೊಳ್ಳುತ್ತಿದೆ. ಅವರನ್ನು ನಾನು ಮರೆಹಾಕ ಪ್ರಸಂಗವನ್ನೇ ಹೇಳ್ತೇನೆ. ನಾನು ಬಾಲ್ಯತಃ ಆಚರಹೀನ, ಪರದೇಶಿ. ದೊಡ್ಡವರೆಂದು ಒಬ್ಬರ ನೆರಳಿಗೆ ಹೋದರೆ ಅವರು ನನ್ನನ್ನು ಹೋಗಬಾರದ ಸ್ಥಳಕ್ಕೆ ಅಟ್ಟಿದರು. ನನ್ನನ್ನು ದೂತನನ್ನು ಮಾಡಿ ಆ ಮನೆ ಬಿಟ್ಟೆ. ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ವಿದ್ಯಾರ್ಥಿಯ ದುರಂತ ನೋಡಬೇಕಾಗಿ ಬಂದಿತ್ತು. ಅವನ ಬಳಗವೆಲ್ಲ ಅಳತಿತ್ತು. ಅಯ್ಯೋ ಪಾಪ ಎಂದುಕೊಂಡೆ. ನನ್ನ ಜೊತೆಗಿದ್ದ ಮಿತ್ರೊಬ್ಬ, ನೀನು ಸತ್ರೆ ನಿನಗಾಗಿ ಇಷ್ಟು ಅಳುವವರಿಲ್ಲ ಎಂದು ವಿಚಿತ್ರ ಹಾಸ್ಯ ಮಾಡಿದ. ಆಗ ನನಗೆ ಒಬ್ಬ ಜೀವದ ಬಂಧು, ನಿಜವಾದ ದೊಡ್ಡ ಮನುಷ್ಯ ಬೇಕಾದ. ನನಗೆ ನನ್ನ ಶಿಕ್ಷಕರಾದ ಡಂಬಳ ಮಧ್ವರಾಯರ ನೆನಪಾಯಿತು. ಅವರಿಗೆ ಶರಣ ಹೋದೆ, ಎಲ್ಲ ಹೇಳಿಕೊಂಡೆ, ಆಶ್ರಯ ಬೇಡಿದೆ. ಅವರು ಕೊಟ್ಟ ಭಯ ಇಂದಿಗೂ ನನ್ನ ಕಾಯ್ತಿದೆ. ಅವರು ತಮ್ಮ ನಡೆಯಿಂದ ನುಡಿಯಿಂದ ಸಾವಿರದ ಮಾತು ಕಲಿಸಿದರು. ಅವರು ಹೇಳುತ್ತಿದ್ದ ಸಂಸ್ಕೃತ ಶ್ಲೋಕ ನನ್ನ ರಾಮಾಯಣಕ್ಕೆ ಕಾರಣ ಆಯಿತು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಂಥ ಧ್ವನಿಯಿಂದ ಅವರಿಗೆ ಪ್ರಿಯವಾದ ಕನ್ನಡ ರಾಗದಲ್ಲಿ ಎತ್ತಿ ಹೇಳುತ್ತಿದ್ದರು. ನನಗೆ ಈಗ ಆ ಕಂಠವಿಲ್ಲ. ಆ ಸಂಸ್ಕೃತ

0: ನನ್ನ ಇಳಿ ವಯಸ್ಸಿನಲ್ಲಿ ಚಿಗುರು ಅಡೆಯುತ್ತದೆ. ಗಾಂಧಿ ಗುರುವಿನ ವಿಷಯ ಒಂದೇ ಪದ್ಯ ಹೇಳ್ತೇನೆ, ಅದು ನನ್ನ ಗುರುವಿಗೂ ನಮಸ್ಕಾರ ಆದೀತೆಂಬ ಭಾವನೆಯಿಂದ. ಇವನಡಿಗೆ ಬಾಗಿನಲೆ ಧೈರ್ಯ ಮೇರುವಿನಡಿಗೆ, ಭುವನೈಕ ಸತ್ಯಸಂಗರ ನಡಿಗೆ, ದೀನ ಬಂಧುವಿನಡಿಗೆ, ಶಾಂತಿ ಸಾಗರ ನಡಿಗೆ, ರಜುವೃತ್ತಿಯಡಿಗೆ, ನಿರ್ದ್ವಂದ್ವ ನಡಿಗೆ, ಅವಿಚಲ ವ್ರತಿ ಧುರಂಧರ ನಡಿಗೆ, ವಿಶ್ವ ಬಾಂಧವ ನಡಿಗೆ, ಜಿತಸಂಗ ನಡಿಗೆ, ನಿರ್ಮಮ ನಡಿಗೆ, ಸುವಿಶಾಲಮತಿಯಡಿಗೆ, ನಿತ್ಯ ಸತ್ವಸ್ಥ ನಡಿಗೆ, ಈ ಸ್ಥಿತ ಪ್ರಜ್ಞೆ ನಡಿಗೆ, ಇವನ ಪುಣ್ಯ ಪ್ರಭಾವದಿನಲ್ಲಿ ಯಮಗೆ ಸಂಭವಿಸಿದುದು ವಿಜಯಲಕ್ಷ್ಮಿಯ ಪುಣ್ಯ ದರ್ಶನೋತ್ಸವವೆಂದು ತಿಲಾಂಜಲಿಯಿಂದ ನಾಲ್ಕು ನುಡಿಗಳನ್ನು ಎತ್ತಿ ಹೇಳಿರೆಂದು ಎನ್ನುವರೆ ಎದೆಯನ್ನು ಕೊರೆವ ದುಃಖದ ಪ್ರಸಂಗದ ಮಾತುಗಳನ್ನು ಬಹಿರಂಗವಾಗಿ ನಾನು ಈವರೆಗೂ ಎಲ್ಲಿಯೂ ಹೇಳಿಲ್ಲ. ಆದರೆ ಹೇಳ್ತೇನೆ, ಮಗು ಪವಿತ್ರವು ನಿನ್ನ ಬಗೆ, ಮರಣ ಸಮಯದಲ್ಲಿ ಹೊಗಳಿದುದು ನಿನ್ನ ನಾಲಿಗೆ ವಿಶ್ವದೊಡೆಯನನು. ಅಂದು ಪತಿಸತಿಯರೊಲವೆಂದೇ ತಂದೆಯೇ ನಿನ್ನ ಮುಂದೆ ಹಚ್ಚಿದ ದೀಪ, ಇಂದು ನಂದಿದುದು ಅಕಟ ಮಡಿದರು ಎನ್ನ ಎಳವೆಯಳು ಹರಿದವರು, ಹರೆಯದಲ್ಲಿ ಮಡಿದಳು ಇನಿಯಳು ಮತ್ತೆ ಮಡಿದನ ಈ ಮಗನೆಂದು. ಕುಲದ ಹೆಸರಿಗೆ ನಿನ್ನ ಕೆಲಸದಿಂದಲೇ ಬೆಳಕು, ಕುಲದ ಮಾನವ ಕಾಯ್ದು ಕುಲದೀಪವಾದೆಯೈ. ಇದು ತಿಲಾಂಜಲಿ ಮಗನೇ, ಇದು ತಿಲಾಂಜಲಿ ತಂದೆ, ಇದು ಅಜ್ಜ ಮುತ್ತಜ್ಜ, ಇದು ತಿಲಾಂಜಲಿ ನಮಗೆ. ಮರೆಯಾದ ಮಗನೆಂದು ಕರುಳು ಕೊರಗುವುದಯ್ಯ, ಹರಿ ನೀನೇ ಮಗನಾಗಿ ಕರುಣಿಬುದು ಕರುಣಿಬುದು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ದಲ್ಲ, ಭಾವಗೀತೆಗಳನ್ನು ಕೇಳೋಣ. ಕುವೆಂಪು ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ರತ್ನಮಾಲಾ ಪ್ರಕಾಶ್.

ಶಶಿಧರ್ ಕೋಟೆ ಅವರ ಧ್ವನಿಯಲ್ಲಿ ಕುವೆಂಪು ಅವರ ಒಂದು ರಚನೆಯನ್ನು ಕೇಳಿದ್ರಿ. ಕುವೆಂಪು ಅವರ ಮತ್ತೊಂದು ರಚನೆ ಹಾಡಿದ್ದಾರೆ ಲಕ್ಷ್ಮೀ ನಾಗರಾಜ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ. ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶೂ ಯು ಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ವಾರ್ತೆಗಳ ವಿವರ. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಯ ಫಲವಾಗಿ 2024 ಜೆಎಸ್ಎಸ್ಸಿ ಸಿಜಿಎಲ್ ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ ಟಿಡಿಪಿಎಲ್ ಏಜೆನ್ಸಿ ಮುಖಾಂತರ ನಡೆಸಿದ ಎಲ್ಲ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 2014 ಜೆಪಿಎಸ್ಸಿ ಜೆಎಸ್ಎಸ್ಸಿ ನಡೆಸಿರುವ ಎಲ್ಲ ನೇಮಕಾತಿ ಪರೀಕ್ಷೆಗಳ ಅಕ್ರಮಗಳ ಕುರಿತು ಸಿಐಡಿ ಮೂಲಕ ಸಮಗ್ರ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಆದರೂ ಈ ರದ್ದತಿಯ ನಿರ್ಧಾರ ಪ್ರತಿಭಟನಾಕಾರರ ಮೊದಲ ಹಂತದ ಜಯವಷ್ಟೇ ಎಂದು ವಿದ್ಯಾರ್ಥಿ ಮುಖಂಡ ಪಿಯೂಷ್ ಕುಮಾರ್ ತಿಳಿಸಿದ್ದಾರೆ. 11-13 ಜೆಪಿಎಸ್ಸಿ ಪರೀಕ್ಷೆಗಳ ಅಕ್ರಮಗಳು ಹಾಗೂ ಈ ಎಲ್ಲ ಪರೀಕ್ಷಾ ಹಗರಣಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಹೋರಾಟ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಆಯೋಜಿಸಲಿದೆ. ಈ ಯುವ ಶೃಂಗಸಭೆಯು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ಯುವ ನಾಯಕರು, ಸಂಶೋಧಕರು, ಉದ್ಯಮಿಗಳು ಹಾಗೂ ಬದಲಾವಣೆಯ ಹರಿಕಾರರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲಿದೆ. ವೈವಿಧ್ಯಮಯ ವಿಷಯಾಧಾರಿತ ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಯುವಜನರು ತಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ಬ್ರಿಕ್ಸ್ ಚೌಕಟ್ಟಿನಲ್ಲಿ ಪರಿಗಣಿಸಬಹುದಾದ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಲಿದೆ. ಇದರ ಮುಂದುವರಿದ ಭಾಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 22 ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಯುವ ವ್ಯವಹಾರಗಳ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಭಾಗವಹಿಸುವ ಈ ಸಭೆಯಲ್ಲಿ ಯುವಜನರ ಅಭಿವೃದ್ಧಿಯ ಪ್ರಮುಖ ಆದ್ಯತೆಗಳ ಕುರಿತು ಚರ್ಚಿಸಲಾಗುವುದು. ಜೊತೆಗೆ ಯುವ ಶೃಂಗಸಭೆಯ ಫಲಿತಾಂಶಗಳನ್ನು ಪರಾಮರ್ಶಿಸಿ ಯುವ ಸಹಕಾರ ಕುರಿತ ಜಂಟಿ ಸಚಿವರ ಪ್ರಕಟಣೆಯನ್ನು ಅಂಗೀಕರಿಸಲಾಗುವುದು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200 ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ಧ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ ಪಾಕಿಸ್ತಾನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿಟಿವಿ ಕ್ಯಾಮೆರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು

0: ಅಮಿತ್ ಶಾ ತಿಳಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಮಾಜಿ ರಾಜ್ಯಸಭಾ ಸದಸ್ಯ ವೈ ಲಕ್ಷ್ಮೀ ಪ್ರಸಾದ್ ರಚಿಸಿರುವ ಈ ಕೃತಿ ವೆಂಕಯ್ಯ ನಾಯ್ಡು ಅವರ ಸಾರ್ವಜನಿಕ ಜೀವನ, ಹೋರಾಟ, ರಾಷ್ಟ್ರ ಸೇವೆ ಹಾಗೂ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ಈ ಜೀವನ ಚರಿತ್ರೆ ಓದುಗರಿಗೆ ಸ್ಫೂರ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಅಧಿವೇಶನ COP17ರಲ್ಲಿ ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತು ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ಅರಣ್ಯಗಳ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಇತರ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ವೈಜ್ಞಾನಿಕ ಸಂರಕ್ಷಣೆ ಅಗತ್ಯ ಎಂದು ಹೇಳಿದರು. ಜೀವ ವೈವಿಧ್ಯತೆ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಆರೋಗ್ಯಕರ ಹುಲ್ಲುಗಾವಲುಗಳು ಅತ್ಯಂತ ಮಹತ್ವದ್ದಾಗಿವೆ ಎಂದು ಅವರು ತಿಳಿಸಿದರು. ಭಾರತದ ಪ್ರಮುಖ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಪರಿಸರ ಗುಣಲಕ್ಷಣಗಳು, ಜೀವ ವೈವಿಧ್ಯತೆ ಹಾಗೂ ಅವುಗಳೊಂದಿಗೆ ಸಂಬಂಧ ಹೊಂದಿರುವ ಸಮುದಾಯಗಳ ಕುರಿತು ಮಾರ್ಗದರ್ಶಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 15 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಿರುದ್ಯೋಗ ಪ್ರಮಾಣ ಜುಲೈನಲ್ಲಿ 5.1% ಕೇಳಿದಿದೆ. ಜೂನ್ನಲ್ಲಿ ಇದು 5.5% ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಮಾಸಿಕ ಕಾರ್ಮಿಕ ಬಲ ಹಾಗೂ ನಿರುದ್ಯೋಗ ದತ್ತಾಂಶ ತಿಳಿಸಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಪ್ರಮಾಣ ಜೂನ್ನ 5%ರಿಂದ ಜುಲೈನಲ್ಲಿ 4.5%ಕ್ಕೆ ಇಳಿದಿದೆ. ನಗರ ಪ್ರದೇಶದಲ್ಲಿ ಮಾತ್ರ ನಿರುದ್ಯೋಗ ಪ್ರಮಾಣ 6.6%ರಿಂದ 6.7%ಕ್ಕೆ ಕೊಂಚ ಏರಿಕೆಯಾಗಿದೆ. ಮಹಿಳೆಯರ ಒಟ್ಟಾರೆ ನಿರುದ್ಯೋಗ ಪ್ರಮಾಣ 5.4%ಕ್ಕೆ ಇಳಿದಿದ್ದು ಪುರುಷರ ನಿರುದ್ಯೋಗ ಪ್ರಮಾಣ 5%ಕ್ಕೆ ಇಳಿಕೆಯಾಗಿದೆ. NDPS ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವಿದೇಶಿ ಪ್ರಜೆಗಳಿಗೆ ಜಾಮೀನು ನೀಡುವಾಗ ಕಠಿಣ ಷರತ್ತುಗಳನ್ನು ವಿಧಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ಜಾಮೀನು ಪಡೆಯುವವರು ಪಾಸ್ಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯುವಂತಿಲ್ಲ ಎಂದು ತಿಳಿಸಿದೆ. ಬಿಡುಗಡೆಯಾದ ಒಂದು ವಾರದೊಳಗೆ FRRO ನೋಂದಾಯಿಸಿಕೊಳ್ಳಬೇಕು ಹಾಗೂ ಇಬ್ಬರು ಖಾತರಿದಾರರನ್ನು ಒದಗಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ನಕಲಿ ಖಾತೆದಾರರನ್ನು ಪತ್ತೆಹಚ್ಚಲು ಕೇಂದ್ರೀಯ ದತ್ತಾಂಶ ವ್ಯವಸ್ಥೆ ರೂಪಿಸುವಂತೆಯೂ ನಿರ್ದೇಶನ ನೀಡಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಮೊದಲ ದಿನದ ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಶುಭಾರಂಭ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯುಕಿ ಅವರನ್ನು 21-14, 13-21, 21-19 ಸೆಟ್ಗಳಿಂದ ಮಣಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಅಂತರದಿಂದ ಜಯ ಸಾಧಿಸಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಗಸ್ ಜೋಡಿಯನ್ನು 21-9, 21-13 ಸೋಲಿಸಿದ್ದರೆ ಕವಿಪ್ರಿಯಾ ಸೆಲೋಮ್ ಮತ್ತು ಸಿಮ್ರನ್ ಸಿಂಗಿ ಜೋಡಿ 22-20, 21-14 ಸ್ಪೇನ್ನ ನಿಕೋಲ್ ಕರುಲ್ಲಾ ಹಾಗೂ ಕಾರ್ಮೆನ್ ಜಿಮೆನೆಜ್ ಜೋಡಿಯನ್ನು ಮಣಿಸಿದೆ. ಪುರುಷರ ಡಬಲ್ಸ್ನಲ್ಲಿ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ತಮ್ಮ ಪಂದ್ಯದಲ್ಲಿ ಮುನ್ನಡೆಯಲಿದ್ದಾಗ ಎದುರಾಳಿ ಐರ್ಲೆಂಡ್ ಜೋಡಿ ಗಾಯದಿಂದ ಪಂದ್ಯದಿಂದ ಹೊರನಡೆದ ಹಿನ್ನೆಲೆ ಭಾರತೀಯ ಜೋಡಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ. ಇಂದು ನಡೆಯಲಿರುವ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯಸೇನ್ ಹಾಗೂ ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕಣಕ್ಕಿಳಿಯಲಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನದ ಆಟದ ಅಂತ್ಯಕ್ಕೆ ಭಾರತ 178 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿದ್ದು ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿದ್ದ ಭಾರತದ ಮೊತ್ತಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಪಡೆ 284 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಕಬಳಿಸಿದರು. ಶ್ರೀಲಂಕಾ ಪರ ಸೋನಾಲ್ ದಿನಿಶಾ ಚೊಚ್ಚಲ ಟೆಸ್ಟ್ ಶತಕ ಗಳಿಸಿದರೆ ನಿರೋಶನ್ ಡಿಕ್ವೆಲಾ 80 ರನ್ ಗಳಿಸಿದರು. ನಾಲ್ಕನೇ ದಿನವಾದ ಇಂದು ಭಾರತ ತನ್ನ

ಪಡೆಯನ್ನು ಮತ್ತಷ್ಟು ವಿಸ್ತರಿಸಿ ಎದುರಾಳಿ ತಂಡಕ್ಕೆ ಸವಾಲಿನ ಗುರಿ ನೀಡಲು ಪ್ರಯತ್ನಿಸಲಿದೆ. ಸರಣಿಯ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಇದೇ 23ರಿಂದ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿಯುಕಿ ವಿರುದ್ಧ ಭಾರತದ ಆಯುಷ್ಯಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಸಮಯ 7:45.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈಗ ಭಾವಗೀತೆಗಳು ಮುಂದುವರಿಯಲಿವೆ.

ಈಗಷ್ಟೇ ಪ್ರಸಾರವಾಯಿತಲ್ಲ ತೇನವಿನ ಈ ಭಾವಗೀತೆಯನ್ನು ಹಾಡಿದವರು ಶಿವಮೊಗ್ಗ ಸುಬ್ಬಣ್ಣ. ಇದು ಕುವೆಂಪು ಅವರ ರಚನೆ. ಹಾಗೆಯೇ ಕುವೆಂಪು ಅವರ ಮತ್ತೊಂದು ರಚನೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆ ಫಲವಾಗಿ 2024 JSSC CGL ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ TDPL ಏಜೆನ್ಸಿ ಮುಖಾಂತರ ನಡೆಸಲಾದ ಎಲ್ಲ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಆಯೋಜಿಸಲಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17 ಅಧಿವೇಶನ COP 17 ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತ ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. NDPS ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವಿದೇಶಿ ಪ್ರಜೆಗಳಿಗೆ ಜಾಮೀನು ನೀಡುವಾಗ ಕಠಿಣ ಷರತ್ತುಗಳನ್ನು ವಿಧಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ಜಾಮೀನು ಪಡೆಯುವವರು ಪಾಸ್ಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯುವಂತಿಲ್ಲ ಎಂದು ತಿಳಿಸಿದೆ. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಜಂಟಿಯಾಗಿ ಆಯೋಜಿಸಿರುವ ಕೌಶಲ್ಯ ಕರ್ನಾಟಕ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಳ್ಳಲಿದ್ದಾರೆ. ಗ್ರಾಮೀಣ ಸಂಸ್ಕೃತಿ ಮತ್ತು ಜಾನಪದ ಕಲೆಗಳು ದೇಶದ ಜೀವನಾಡಿಯಾಗಿವೆ. ಇಂದಿನ ಆಧುನಿಕ ಯುಗದಲ್ಲಿ ಮರೆಯಾಗುತ್ತಿರುವ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಅಬ್ಬಣಿ ಶಿವಪ್ಪ ಕೋಲಾರದಲ್ಲಿ ತಿಳಿಸಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯುಕಿ ಅವರನ್ನು 21-14, 13-21, 21-19 ಮಣಿಸಿ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:02:25 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳೋಣ.

ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ನಾಗಮಂಡಲ ಚಿತ್ರದ ಹಾಡನ್ನು ಕೇಳಿದ್ರಿ. ಗೋಪಾಲಿಯಾಜ್ಞೆ ಗೀತೆಯನ್ನು ಬರೆದಿದ್ರು ಸಿ ಅಶ್ವಥ್ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೋಣಿ ಸಾಗಲಿ ಚಿತ್ರದ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಚಿತ್ರ ಅವರ ಧ್ವನಿ ಕೂಡ ಇದೆ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದ್ದು.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿದ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸರಳ ಗಗನ.
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
0: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
0: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿ ಸಾಗ್ತಾ ಇದ್ದೇವೆ. 8:30:20
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಆಗಸ್ಟ್ 18 ಏನೇನು ವಿಶೇಷತೆಗಳು ಇವೆ ಇಂದು ಇಂದಿನ ಈ ಒಂದು ದಿನ? ನಮ್ಮ ಇತಿಹಾಸದಲ್ಲೂ ಕೂಡ ಬಹಳಷ್ಟು ಘಟನೆಗಳು ನಡೆದಿದ್ವು. ಇಂದಿನ ದಿನ 1227 ಮಂಗೋಲ್ ಸಾಮ್ರಾಜ್ಯದ ಸಂಸ್ಥಾಪಕರು ಅಂತ ಅನಿಸ್ಕೊಂಡಂತಹ ಜಂಗೀಸ್ ಖಾನ್ ನಿಧನರಾದಂತಹ ದಿನ. ಹಾಗೆಯೇ ಖಗೋಳಶಾಸ್ತ್ರಜ್ಞ ಅಸಫ್ ಹಾಲ್ ಮಂಗಳ ಗ್ರಹದ ಉಪಗ್ರಹವಾದ ಫೋಬೋಸನ್ನು ಕಂಡುಹಿಡಿದರು 1827. ಇನ್ನು ಅಮೆರಿಕದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಖಚಿತಪಡಿಸುವಂತಹ ಸಂವಿಧಾನದ 19 ತಿದ್ದುಪಡಿ ಅಂಗೀಕಾರವಾಯಿತು 1920 ಇದು ನಡೆದಿತ್ತು. 1945 ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ತೈವಾನ್ನ ತಾಯ್ಹೋಕು ಬಳಿ ವಿಮಾನ ಅಪಘಾತದಲ್ಲಿ ಗಾಯಗೊಂಡ್ರು ಅಂತ ಉಲ್ಲೇಖಿಸಲಾಗಿದೆ. 1958 ಒಂದು ಕಾದಂಬರಿ ಲಾಲಿಟ ಅಮೆರಿಕದಲ್ಲಿ ಪ್ರಕಟವಾಯಿತು. ಹೀಗೆ ನಮ್ಮ ಇತಿಹಾಸದಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳ ಮೆಲುಕು, ಜೊತೆಗೆ ಚಿತ್ರಗೀತೆಗಳು ಕೂಡ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇನ್ನು ಬಾಜಿರಾವ್ ಬಲ್ಲಾಳ್ ಅಂತ ಸಾಮಾನ್ಯವಾಗಿ ಕರೆಯಲ್ಪಡುವ ಒಂದನೇ ಬಾಜಿರಾವ್ ಮರಾಠ ಸಾಮ್ರಾಜ್ಯದ 7ನೇ ಪೇಶ್ವೆಯಾಗಿದ್ದವರು. ಇಂದು ಅವರ ಜನ್ಮ ಜಯಂತಿ. 1700ರಲ್ಲಿ ವಿಸಾಜಿಯಾಗಿ ಜನಿಸಿದರು. 28 ಏಪ್ರಿಲ್ ಅವರ ನಿಧನವಾಯಿತು. ಬಹಳ ಸಣ್ಣ ವಯಸ್ಸಿನಲ್ಲಿ, ಸುಮಾರು 40 ವರ್ಷಗಳಾಗಿರಬಹುದೇನೋ. ಪೇಶ್ವೆಯಾಗಿ 20 ವರ್ಷಗಳ ಆಳ್ವಿಕೆಯಲ್ಲಿ ಅವರು ದೆಹಲಿ ಕದನ ಮತ್ತು ಭೋಪಾಲ್ ಕದನದಂತಹ ಯುದ್ಧಗಳಲ್ಲಿ ಮೊಘಲರು ಮತ್ತು ಅವರ ಸಾಮಂತ ನಿಜಾಮ್ ಉಲ್ ಮುಲ್ಕ್ ಅವರನ್ನು ವಶಪಡಿಸಿಕೊಂಡರು. ಬಾಜಿರಾವ್ ಅವರ ಸಾಧನೆಗಳಲ್ಲಿ ದಕ್ಷಿಣ ಭಾರತದಲ್ಲಿ ಮರಾಠ ಪ್ರಾಬಲ್ಯವನ್ನು ಸ್ಥಾಪಿಸುವುದರ ಜೊತೆಗೆ ಉತ್ತರ ಭಾರತದಲ್ಲಿ ರಾಜಕೀಯ ಶಕ್ತಿಯನ್ನು ಸ್ಥಾಪಿಸುವುದು ಕೂಡ ಸೇರಿಕೊಂಡಿದೆ. ಆದ್ದರಿಂದ ಗುಜರಾತ್, ಮಾಲ್ವಾ, ರಾಜ್ಪುತಾನ ಮತ್ತು ಬುಂದೇಲ್ಖಂಡ್ನಲ್ಲಿ ಮರಾಠ ಪ್ರಾಬಲ್ಯವನ್ನು ಸೃಷ್ಟಿಸುವಲ್ಲಿ ಹಾಗೂ ಕೊಂಕಣವನ್ನು, ಅಂದರೆ ನಮ್ಮ ಪಶ್ಚಿಮ ಕರಾವಳಿ ಇದೆಯಲ್ಲ, ಅಲ್ಲಿ ಜಂಜೀರಾ ಸಿದ್ಧಿಗಳು ಮತ್ತು

ಆಗಸ್ಟ್ 18 ವಿಶೇಷತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಕರ್ನಾಟಕದ ಬೆಳ್ಳಿ ಮೂನಪ್ಪ ಹೆಗಡೆ ಅಂದರೆ ಡಾಕ್ಟರ್ ಬಿ ಎಂ ಹೆಗಡೆ ಅವರ ಜನ್ಮದಿನ ಕೂಡ ಇವತ್ತು. ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಪ್ರಶಸ್ತಿಯ ಪುರಸ್ಕೃತರು ಕೂಡ ಇವರು, ಅಂದರೆ ಪದ್ಮವಿಭೂಷಣ ಪ್ರಶಸ್ತಿ ಇವರ ಪಾಲಿಗೆ ಸಂದಿದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಜನರ ವೈದ್ಯರು ಅಂತಾನೆ ಕರೆಯಲ್ಪಡ್ತಾರೆ ಡಾಕ್ಟರ್ ಹೆಗಡೆಯವರು. ಸಮಗ್ರ ಔಷಧದ ಮೇಲೆ ಒತ್ತು ನೀಡುವ ಮತ್ತು ಔಷಧಿಗಳ ಕನಿಷ್ಠ ಬಳಕೆಯ ಮೇಲೆ ಒತ್ತು ನೀಡುವ ಮಾನವೀಯ ವಿಧಾನವನ್ನು ಹೊಂದಿರುವಂತಹ ವೈದ್ಯರು ಅಂತಾನೆ ಹೆಸರುವಾಸಿಯಾಗಿದ್ದಾರೆ ಇವರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಇವರು. ಮಾನವ ಆರೋಗ್ಯದ ಅಂಗ ಸಂಸ್ಥೆ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಹಾಗೆಯೇ ಆರೋಗ್ಯ ಸೊಸೈಟಿಯ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿದ್ದವರು. ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮಂಡಳಿಯ ಸದಸ್ಯರು, ಮಂಗಳೂರು ಕೇಂದ್ರದ ಭಾರತೀಯ ವಿದ್ಯಾಭವನದ ಅಧ್ಯಕ್ಷರು, ಹಾಗೆಯೇ ಮಂಗಳೂರು ಮತ್ತು ಪೆನ್ಸಿಲ್ವೇನಿಯಾ ರಾಜ್ಯ ವಿಶ್ವವಿದ್ಯಾಲಯದ ಜನರಲ್ ಆಫ್ ದಿ ಸೈನ್ಸ್ ಆಫ್ ಹೀಲಿಂಗ್ ಔಟ್ಕಮ್ಸ್ನ ಮುಖ್ಯ ಸಂಪಾದಕರು ಆಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಲಂಡನ್ ವಿಶ್ವವಿದ್ಯಾಲಯದ ಹೃದ್ರೋಗಶಾಸ್ತ್ರದ ಮಾಜಿ ಪ್ರಾಧ್ಯಾಪಕರಾಗಿದ್ದರು. ವಾಟ್ ಡಾಕ್ಟರ್ಸ್ ಡೋಂಟ್ ಗೆಟ್ ಟು ಸ್ಟಡಿ ಇನ್ ಅ ಮೆಡಿಕಲ್ ಸ್ಕೂಲ್ ಬೋರ್ಡ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಹಳಷ್ಟು ಸೇವೆಯನ್ನು ನೀಡಿರುವಂತಹ ನಮ್ಮ ಡಾಕ್ಟರ್ ಬಿ ಎಂ ಹೆಗಡೆ ಅವರಿಗೆ ಜನ್ಮದಿನದ ಶುಭಾಶಯಗಳು.

ಇವತ್ತು ನಮ್ಮ ಬಾಲಿವುಡ್ನ ಜನಪ್ರಿಯ ಗೀತರಚನಾಕಾರರಾದಂತಹ ಗುಲ್ಜಾರ್ ಅವರ ಜನ್ಮದಿನ ಕೂಡ ಇಂದು. ಅವರ ಸಾಲುಗಳು, ಅವರು ಬರೆದಂತಹ ಸಾಲುಗಳು ಅಚ್ಚಳಿಯದೆ ಹಾಗೆಯೇ ಉಳಿದಿವೆ. ಅವರು ಬರೆದಂತಹ ಕೆಲವು ಸಾಲುಗಳನ್ನು ಕನ್ನಡಕ್ಕೆ ಅನುವಾದಿಸಿ ಹೇಳೋದಾದರೆ, ನಿನ್ನದೊಂದು ಭೇಟಿ ನೀ ಕೊಟ್ಟ ಸಾಲವಾಗೇ ಇರಲಿ ಬಿಡು, ಸಾಲ ಪಡೆದವರನ್ನು ಜನ ಮರೆಯುವುದಿಲ್ಲವಂತೆ. ಮತ್ತೊಂದು ಅವರು ಬರೆದಂತಹ ಬರವಣಿಗೆ ಹೀಗಿದೆ, ಅನುಮತಿ ಇದ್ದಲ್ಲಿ ಲಕೋಟೆಯಲ್ಲಿಟ್ಟು ಒಂದಿಷ್ಟು ಸಮಯವನ್ನು ಕಳಿಸಲೆ, ಕೆಲವರಿಗೆ ತಮ್ಮವರೊಂದಿಗೆ ಕಳೆಯಲು ಸಮಯವಿಲ್ಲ ಎಂದು ಕೇಳಿದ್ದೇನೆ. ಮತ್ತೊಂದು ಬರವಣಿಗೆ ಹೀಗಿದೆ, ಬಹಳ ದೂರ ಒಬ್ಬರ ಜೊತೆ ನಡೆಯಬೇಕೆಂದರೆ ಬಹಳ ಸಾರಿ ಒಬ್ಬರನ್ನೊಬ್ಬರು ಕ್ಷಮಿಸಬೇಕಾಗುತ್ತದೆ. ಎಷ್ಟು ಸುಂದರವಾದ ಸಾಲುಗಳನ್ನು ಬರಿತಾ ಇದ್ರು ಗುಲ್ಜಾರ್ ಅವರು. ಮತ್ತೊಂದು ಹೀಗಿದೆ, ಕೆಲ ಗೆಳೆಯರ ಮೇಲೆ ಮೊಕದ್ದಮೆ ಹೂಡಲು ಯೋಚಿಸುತ್ತಿದ್ದೇನೆ, ಆ ನೆವದಲ್ಲಾದರೂ ಕೊಟ್ಟ ತಾರೀಖಿನಂದು ಭೇಟಿಯಾಗಬಹುದೇನೋ. ಬಾಲ್ಯದಲ್ಲಿ ಬಿರುಬಿಸಿಲಿನಲ್ಲಿ ಇಡೀ ಬೀದಿ ಅಳೆಯುತ್ತಿದ್ದವು, ತಮ್ಮ ಪದವಿಯ ಅರಿವು ಬಂದಾಗಿನಿಂದ ಗೆಳೆಯರ ಪಾದ ಸುಡುತ್ತಿದೆಯಂತೆ. ಜೊತೆಗೆ ತೆಗೆದುಕೊಂಡ ಚಿತ್ರಗಳು ಉಳಿಯುತ್ತವೆ ಅಷ್ಟೆ, ಮತ್ತೆ ಮತ್ತೆ ಒಬ್ಬರನ್ನೊಬ್ಬರು ಎಲ್ಲಿ ಭೇಟಿಯಾಗುತ್ತೇವೆ. ಹಳೆಯ ಪ್ರೇಮ ಸಿಕ್ಕಾಗ ಕಣ್ತಪ್ಪಿಸುತ್ತೆ, ಹಳೆಯ ಗೆಳೆತನ ಸಿಕ್ಕಾಗ ಅಪ್ಪಿಕೊಳ್ಳುತ್ತೆ. ಗುಲ್ಜಾರ್ ಅವರು ಬರೆದಂತಹ ಈ ಸಾಲುಗಳು ಎಷ್ಟು ಸುಂದರ, ಮನಮೋಹಕ, ಮನಸ್ಸನ್ನು ನಾಟುವಂತಹ ಒಂದಷ್ಟು ಸಾಲುಗಳು ಇವು. ಹೀಗೆ ಬಹಳಷ್ಟು ಪದ್ಯಗಳನ್ನು ಬರ್ತಿದ್ದಾರೆ ಹಿಂದಿಯಲ್ಲಿ. ಅವರು ಬಹಳಷ್ಟು ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡ್ವು. ತಮ್ಮ ವಿಶಿಷ್ಟವಾದ ಒಂದು ಈ ಭಾವಗಳಿಗೆ ಇವರು ಜನಮಾನಸದಲ್ಲಿ ಹಾಗೆ ಸ್ಥಾಯಿಯಾಗಿ ಉಳ್ಕೊಂಡಿದ್ದಾರೆ ನಮ್ಮ ಗುಲ್ಜಾರ್ ಅವರು.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಇಂದಿನ ವಿಶೇಷ ಅಂತಂದರೆ, ಒಂದು ನಲ್ಬೆರಗು, ಒಂದು ಸೋಜಿಗ. ಏನಪ್ಪ ಇದು ನಲ್ಬೆರಗು, ಇಷ್ಟೆಲ್ಲ ದೊಡ್ಡ ದೊಡ್ಡ ಪದ ಕೇಳಿಲ್ಲ ಅಂದರೆ, ನಲಿವಿನ ಬೆರಗು, ಒಂದು ಬ್ಯೂಟಿಫುಲ್ ಸರ್ಪ್ರೈಸ್ ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ. ಆದರೆ ಇದಕ್ಕೊಂದು ಇಂಗ್ಲೀಷ್ನಲ್ಲಿ ಒಂದು ಪದ ಕೂಡ ಇದೆ, ಸೆರೆಂಡಿಪಿಟಿ ಅಂತ ಹೇಳ್ತಾರೆ. ಸೆರೆಂಡಿಪಿಟಿ ಅಂತಂದರೆ ಒಂದು ಆಕ್ಸಿಡೆಂಟಲ್ ಸರ್ಪ್ರೈಸ್ ಅಥವಾ ಬ್ಯೂಟಿಫುಲ್ ಸರ್ಪ್ರೈಸ್. ನಾವು ಅಂದ್ಕೊಳ್ಳದೇ ಇರುವಂಥದ್ದು, ಯಾವುದೋ ಒಂದು ಸುಂದರವಾದ ಸನ್ನಿವೇಶ ತಕ್ಷಣವೇ ನಡೆದಾಗ ಅದನ್ನು ಸೆರೆಂಡಿಪಿಟಿ ಅಂತ ಹೇಳ್ತಾರೆ. ಎಷ್ಟು ಒಳ್ಳೊಳ್ಳೆಯ ನೆನಪುಗಳು ಈ ಒಂದು ಹಾದಿಯಲ್ಲಿವೆ ಅಲ್ವಾ. ಅಂದರೆ ನಾವು ಅಂದ್ಕೊಳ್ಳದೇ ಇರೋದು ನಮ್ಮ ಜೀವನದಲ್ಲಿ ನಡೆದಾಗ, ಒಂದು ಸುಂದರವಾದ ಕ್ಷಣ ಒಂದು ಬಂದೊದಗಿದಾಗ ಆಗುತ್ತಲ್ಲ ಆ ಸಂತೋಷ, ಆ ಖುಷಿ, ಅದೇ ಸೆರೆಂಡಿಪಿಟಿ. ಎಸ್, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಮಾತು, ಮಾಹಿತಿ, ಹಾಗೆ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ನಲ್ಬೆರಗು ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಸೆರೆಂಡಿಪಿಟಿ. ಈಗ ಉದಾಹರಣೆಗೆ ನಾವು ಮನೆಯಲ್ಲಿ ಕ್ಲೀನಿಂಗ್ ಶುರು ಹಚ್ಕೊಳ್ತೀವಿ, ನಮ್ಮ ಕಪಾಟೆಲ್ಲ ತೆಗೆದು ಮೊದಲಿಂದ ಎಲ್ಲ ಕ್ಲೀನ್ ಮಾಡುವಾಗ ಆ ಪೇಪರ್ ಹಾಸಿರ್ತೀವಿ ನೋಡಿ, ಅದ್ರ ಕೆಳಗಡೆ ಯಾವುದೋ ಒಂದು ಹಳೆಯ ಫೋಟೋ ಸಿಕ್ಕಾಗ ಹೇಗನ್ಸುತ್ತೆ, ಅಥವಾ ನಮ್ಮ ಬಟ್ಟೆಗಳನ್ನು ಎಲ್ಲ ಮಡ್ಚ್ಕೊಳ್ಬೇಕಾದ್ರೆ ನಮ್ಮ ಪ್ಯಾಂಟಲ್ಲೋ ಪಾಕೆಟಲ್ಲೋ ಶರ್ಟ್ ಪಾಕೆಟಲ್ಲೋ ಎಲ್ಲೋ ಒಂದು ಕಡೆ ಒಂದು 100, 200, 500 ರೂಪಾಯಿ ಸಿಕ್ಕಾಗ ಹೇಗನ್ಸುತ್ತೆ, ವಾಹ್ ಅಲ್ವಾ? ಆ ಫೀಲಿಂಗೇ ಬೇರೆ, ಏನೋ ಹುಡುಕ್ತಾ ಇರ್ತೀವಿ ಆದರೆ ಬೇರೇನೋ ಇನ್ನೂ ಸುಂದರವಾದ್ದು ಸಿಕ್ಬಿಡುತ್ತೆ ಅಲ್ವಾ? ಅದೇ ಸೆರೆಂಡಿಪಿಟಿ. ಅದು ಕೊಡುತ್ತಲ್ಲ ಆ ಖುಷಿ, ಆ ಒಂದು ಸಮಾಧಾನ, ಒಂಥರ ಅದು ಶಾಕ್ ಆಗುತ್ತೆ ನಮಗೆ, ಒಂಥರ ಸರ್ಪ್ರೈಸೂ ಆಗುತ್ತೆ, ಆದರೆ ಖುಷಿನೂ ಇರುತ್ತೆ ಅದರಲ್ಲಿ. ಇದನ್ನೇ ಸೆರೆಂಡಿಪಿಟಿ ಅಂತ ಹೇಳೋದು. ನಾವೆಲ್ಲೋ ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಆ ದಾರಿಯಲ್ಲಿ ಹೋಗಬೇಕಾದ್ರೆ ಅಚಾನಕ್ಕಾಗಿ ನಮ್ಮ ಹಳೆಯ ಸ್ನೇಹಿತರೊಬ್ಬರು ಸಿಕ್ಕಾಗ ಹೇಗಿರುತ್ತೆ, ಎಷ್ಟು ಖುಷಿ ಅನಿಸುತ್ತಲ್ವ? ಅಥವಾ ಒಂದು ಪುಟ್ಟ ನಾಯಿ ಮರಿ, ಗುಂಡು ಗುಂಡಾಗಿರೋ ಪುಟ್ಟ ನಾಯಿ ಮರಿ ಸಿಕ್ಕಾಗ ಹೇಗನ್ಸುತ್ತೆ, ಎಸ್. ಅಥವಾ ನಾವು ಇನ್ಯಾವುದೋ ರೋಡ್ನಲ್ಲಿ ಸಂಜೆ ಹೀಗೆ ಹೋಗಬೇಕಾದ್ರೆ ಘಮ ಘಮ ಅಂತ ಸುವಾಸನೆ ಬೀರುವಂತಹ, ಸುವಾಸನೆ ಅನ್ನಬಾರ್ದು, ಈ ಮಸಾಲೆ ಪುರಿ ಪಾನಿಪುರಿ ಸಿಕ್ಕಾಗ ಹೇಗನ್ಸುತ್ತೆ, ಇದೇ ಸೆರೆಂಡಿಪಿಟಿ. ಅಂದರೆ ನಮಗೆ ಶಾಕ್ ಅನ್ನು ನೀಡುವಂತಹ ಒಂದು ಸಂತೋಷದ ವಿಚಾರ ಅಚಾನಕ್ಕಾಗಿ ನಡೆದಾಗ ಅದು ನಲ್ ಬೆರಗು ಅಂತ ಅನ್ಸ್ಕೊಳುತ್ತೆ. ಅಂದರೆ ನಲಿವಿನ ಬೆರಗು, ಸಂತೋಷದ ಬೆರಗು, ಅಚ್ಚರಿ. ಜೋರಾಗಿ ಮಳೆ ಬರುತ್ತೆ, ಮಳೆ ಬಂದು ನಿಂತ ಮೇಲೆ ಇಂದ್ರಧನಸ್ಸು ಕಾಣುತ್ತೆ. ನಾವು ಅಂದ್ಕೊಂಡಿರೋದಿಲ್ಲ ಮನಸ್ಸಲ್ಲಿ ಒಂದು ರೇನ್ಬೋ ನೋಡಬೇಕು, ಇಂದ್ರಧನಸ್ಸು ನೋಡಬೇಕು ಅಂತ, ಆದರೆ ಅಚಾನಕ್ಕಾಗಿ ಅದು ಕಾಣಿಸ್ಕೊಳುತ್ತಲ್ಲ, ಅದು ನೀಡುವಂತಹ ಖುಷಿಯೇ ನಲ್ಬೆರಗು.

ನಾವು ಬೆಳೀತಾ ಬೆಳೀತಾ ನಮ್ಮ ಜೀವನದಲ್ಲಿ ಏನೆಲ್ಲ ಪ್ಲಾನ್ ಮಾಡ್ತೀವಿ ಅಲ್ವಾ, ಈ ಇದು ಮಾಡಬೇಕು ಅದು ಮಾಡಬೇಕು ಹೀಗಾಗಬೇಕು ಹಾಗೆ ಆಗಬೇಕು ಅನ್ನೋದ್ರ ಪ್ಲ್ಯಾನಿಂಗು ಬಹಳಷ್ಟು ನಡೆದಿರುತ್ತೆ. ಆದರೆ ಎಲ್ಲವೂ ಈಡೇರಬೇಕು ಅಂತೇನೂ ಇಲ್ಲ. ಈ ಕಾಲೇಜ್ಗೆ ಹೋಗಬೇಕು, ಆ ಕೆಲಸ ಸಿಗಬೇಕು, ಈ ಸಮಯಕ್ಕೆ ಮದುವೆ ಆಗಬೇಕು, ಇಂಥವ್ರನ್ನೇ ಹುಡುಕಿ ಮದುವೆ ಆಗಬೇಕು, ನನ್ನ ಹುಡುಗ ಹೀಗಿರಬೇಕು ಅಥವಾ ನನ್ನ ಹುಡುಗಿ ಹೀಗಿರಬೇಕು, ಇಷ್ಟೆಲ್ಲ ಕನಸುಗಳು. ಆದರೆ ನಮ್ಮ ಅತ್ಯಂತ ಸುಂದರ ನೆನಪುಗಳು ಯಾವುದು ಗೊತ್ತಾ? ಪ್ಲ್ಯಾನ್ ಮಾಡದೇನೆ ನಡೆದಿರುವಂತಹ ಘಟನೆಗಳೇ ಸುಂದರವಾಗಿ ಉಳ್ಕೊಳ್ಳೋದು ಅಲ್ವಾ. ನಾವೆಲ್ಲೋ ಒಂದು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್

ಮಾಡ್ತೀವಿ, ಎಷ್ಟು ದಿನಗಳಿಂದ ತಿಂಗಳಾನುಗಟ್ಟಲೆಯಿಂದ ಪ್ಲ್ಯಾನ್ ಮಾಡ್ತೀವಿ. ಅವ್ರನ್ನು ಸೇರಿಸಿ ಇವ್ರನ್ನ ಸೇರಿಸಿ ಒಂಥರ ತಕ್ಕಡಿಗೆ ಕಪ್ಪೆ ಹಾಕಿದಾಗೆ ಪ್ಲ್ಯಾನ್ ಮಾಡಿದ್ದೇ ಮಾಡಿದ್ದು, ಯಾವುದು ಕುಡ್ಕೊಂಡು ಬರೋದಿಲ್ಲ. ಸುಮ್ಮನೆ ಹೀಗೆ ಕೂತಿರ್ತೀವಿ, ಸಡನ್ನಾಗಿ ಒಂದು ಪಿಕ್ನಿಕ್ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿ ಹೊರಟ್ಬಿಡ್ತೀವಿ, ಅದೇ ವರ್ಕೌಟ್ ಆಗೋದು. ಅಂತಹ ಪ್ಲ್ಯಾನ್ಗಳೇ ಬಹಳಷ್ಟು ದಿನ ನಮ್ಮ ನೆನಪಿನಲ್ಲಿ ಉಳಿಯೋದು ಅಲ್ವಾ. ಕಾಲೇಜಿಗೆ ಲೇಟ್ ಆಗ್ತಿದೆ ಅಂತ ಬೇರೆ ಬಸ್ ಹತ್ಕೊಂಡಿರ್ತೀವಿ, ನಮ್ಮ ರೆಗ್ಯುಲರ್ ಬಸ್ ಮಿಸ್ ಆಗಿಬಿಟ್ಟಿರುತ್ತೆ, ಯಾಕೋ ಅವತ್ತು ಬೇರೆ ಬಸ್ ಸಿಕ್ಕಿರುತ್ತೆ. ಅಯ್ಯೋ ಹೋಗಲಿ ಬಿಡು, ಕಾಲೇಜಿಗೆ ಟೈಮಿಗೆ ಸರಿಯಾಗಿ ರೀಚ್ ಆದರೆ ಸಾಕು, ಯಾವುದೋ ಒಂದು ಬಸ್ಸು ಅಂತ ಹತ್ಕೊಂಡಿರ್ತೀವಿ. ನೋಡಿದ್ರಲ್ಲಿ ನಮ್ಮ ಹಳೆಯ ಫ್ರೆಂಡ್ ಒಬ್ಬರು ಸಿಕ್ಬಿಡ್ತಾರೆ. ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಲ್ಲ ಭಾವನೆ, ಅದೇ ನಲ್ಬೆರಗು. ಇನ್ನು ಲೈಬ್ರರಿಗೆ ಹೋಗಿರ್ತೀವಿ, ಯಾವುದೋ ಒಂದು ಪುಸ್ತಕವನ್ನು ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಆ ಪುಸ್ತಕ ತಗೊಳ್ಳೋಕೆ ಲೈಬ್ರರಿಗೆ ಹೋಗಿದ್ದಾಗ ನಮಗೆ ಬೇಕಾಗಿರುವಂತಹ ಪುಸ್ತಕ ಸಿಗೋದಿಲ್ಲ, ತಪ್ಪು ಶೆಲ್ಫ್ಗೆ ಹೋಗ್ಬಿಟ್ಟಿರ್ತೀವಿ. ಅಲ್ಲಿ ಒಂದು ಪುಸ್ತಕ ಕೈಗೆ ಸಿಗುತ್ತೆ, ಅದು ಬಹಳ ಸುಂದರವಾದ ಪುಸ್ತಕ. ಯಾಕೋ ನಮ್ಮ ಕೈಗೆ ಸಿಗಬೇಕು ಅಂತಿರುತ್ತವತ್ತು, ಅದು ಸಿಕ್ಬಿಡುತ್ತೆ, ಅದೇ ನಲ್ಬೆರಗು. ಅಂದರೆ ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳ್ತೀವಲ್ಲ ಅದು. ಎಲ್ಲೋ ಹೋಗಬೇಕು, ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಪ್ಲ್ಯಾನ್ ಮಾಡಿರ್ತೀವಿ. ಮಳೆ ಜೋರಾಗಿ ಬಂದುಬಿಡುತ್ತೆ, ಹೊರಗಡೆ ಹೋಗೋಕ್ಕೆ ಆಗಿರೋದಿಲ್ಲ, ನಮ್ಮ ಪ್ಲ್ಯಾನ್ ಕತೆ ಹಾಗೆ ಉಳಿದ್ಬಿಟ್ಟಿರುತ್ತೆ. ಕರೆಂಟು ಹೋಗ್ಬಿಡುತ್ತೆ ಕತ್ತಲಲ್ಲಿ, ನಮ್ಮ ಅಜ್ಜನೋ ಅಜ್ಜಿಯೋ ಸಿಗ್ತಾರೆ, ಅವ್ರ ಜೊತೆ ಗೊತ್ತಿಲ್ಲದೆ ಎಷ್ಟೋ ಗಂಟೆಗಳ ಕಾಲ ಹಾಗೇ ಮಾತಾಡ್ಕೊಂಡು ಕೂತ್ಬಿಟ್ಟಿರ್ತೀವಿ. ಹಳೆಯ ನೆನಪುಗಳೆಲ್ಲ ಮೆಲುಕು ಹಾಕ್ಕೊಂಡು ಅವರ ಜೀವನದ ಬಗ್ಗೆ, ಅವರ ಕಥೆಗಳು ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ನಮಗೆ ಇಷ್ಟೆಲ್ಲ ಇವ್ರ ಜೀವನದಲ್ಲಿತ್ತ, ಈ ಕರೆಂಟ್ ಹೋಗಿದ್ದಕ್ಕೆ, ಮಳೆ ಬಂದಿದ್ದಕ್ಕೆ, ನಾನು ಹೊರಗಡೆ ಹೋಗದೆ ಇರೋದಕ್ಕೆ ಇಷ್ಟೆಲ್ಲ ಸಾಧ್ಯವಾಯಿತು ಅಂತ ಮನಸ್ಸಿನಲ್ಲೇ ಒಂದು ಥ್ಯಾಂಕ್ಸ್ ಹೇಳ್ತೀವಲ್ವ. ಆ ಶಾಕ್ ಆಗಿ ಖುಷಿಯಾದಂತಹ ಶಾಕ್ ಆಗುತ್ತಲ್ಲ, ಅದೇ ನಲ್ಬೆರಗು. ಸೆರೆಂಡಿಪಿಟಿ, ನಲ್ಬೆರಗು ಅಂದರೆ ಈ ಜಗತ್ತು ನಾನೇನು ಪ್ಲ್ಯಾನ್ ಮಾಡ್ದೇನೆ ನನಗೆ ಕೊಡುವಂತಹ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಅಂದ್ಕೊಟ್ಟು ತಪ್ಪಲ್ಲ. ನಾವು ಕೇಳಿರೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ನಮಗೆ ಬೇಕಾಗಿರುತ್ತೆ, ಆದರೆ ಅದು ನಮಗೆ ಬೇಕು ಅಂತಲೂ ನಮಗೆ ಗೊತ್ತಿರೋದಿಲ್ಲ. ಆಗ ಸಿಗುವಂತಹ ಖುಷಿ ಅಥವಾ ವಸ್ತು ಅಥವಾ ಗೆಳೆಯ, ಸ್ನೇಹಿತ, ಪ್ರೇಮ ಏನೇ ಇರಬಹುದು, ಇದೇ ನಲ್ಬೆರಗು, ಸೆರೆಂಡಿಪಿಟಿ ಅಂತ ಹೇಳೋದು.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಜೀವನ ನಮಗೆ ಕೊಡುತ್ತಲ್ಲ ಪ್ಲೆಸೆಂಟ್ ಸರ್ಪ್ರೈಸ್ ಗಿಫ್ಟ್, ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೆರೆಂಡಿಪಿಟಿ ಅನ್ನುವಂತಹ ಪದ ಇದು ಇಂಗ್ಲೀಷ್ನಲ್ಲಿ ಇದೆ. ಇದಕ್ಕೆ ನಮ್ಮ ವಿಜ್ಞಾನದಲ್ಲೂ ನಲ್ಬೆರಗು ಇದೆ ಗೊತ್ತಾ. ನಲ್ಬೆರಗು ಅಂದರೆ ಸೆರೆಂಡಿಪಿಟಿ. ಏನು ಅಂತಂದರೆ, ಪೆನಿಸಿಲಿನ್ ಔಷಧಿ ಇದೆಯಲ್ಲ, ಅದನ್ನು ಹೀಗೇನೆ ಆಕಸ್ಮಿಕವಾಗಿ ಕಂಡುಹಿಡಿದಿದ್ದು. ಹಾಗೆಯೇ ಎಕ್ಸ್ರೇ ಹೇಗಾಯಿತು ಗೊತ್ತಾ, ಒಂದು ತಪ್ಪು ಎಕ್ಸ್ಪೆರಿಮೆಂಟ್ನಿಂದಾಗಿ ಎಕ್ಸ್ರೇ ಕಂಡುಹಿಡಿಯಲಾಯಿತು. ಇನ್ನು ಮೈಕ್ರೋವೇವ್ ಅವೆನ್ ಇದೆಯಲ್ಲ, ಅದು ಹೇಗೆ ಬಂತು ಗೊತ್ತಾ, ಚಾಕ್ಲೇಟ್ ಒಂದು ಪಾಕೆಟ್ನಲ್ಲಿ ಕರಗೆ ಹೋಗಿತ್ತು, ವಿಜ್ಞಾನಿ ನೋಡಿದ್ರು, ಆಮೇಲೆ ಜಗತ್ತೇ ಬದಲಾಯಿತು. ಅಂದರೆ ದೊಡ್ಡ ದೊಡ್ಡ ಆವಿಷ್ಕಾರಗಳ ಹಿಂದೆ ಕೂಡ ನಲ್ಬೆರಗು ಇದೆ. ನಾವು ಅಂದ್ಕೊಳ್ಳದೆ ಇರುವಂತಹ ಸಮಯದಲ್ಲಿ ಅದು ಬರುತ್ತೆ, ಸಿಗುತ್ತೆ ನಮಗೆ. ಅದು ನಾವು ಅಂದ್ಕೊಳ್ತೀವಿ ನನಗೆ ಆಕ್ಸಿಡೆಂಟಲ್ಲಾಗಿ ಸಿಕ್ತು ಅಂತ, ಆದರೆ ಬಹುಶಃ ಎಲ್ಲೋ ಒಂದು ಕಡೆ ಅದು ಹೀಗೆ ನಡಿಬೇಕು ಅಂತ ಮೊದಲೇ ಬರೆದಿರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ದೇರ್ ಆರ್ ನೋ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ ಜೀವನದಲ್ಲಿ. ಆದರೂ ಕೂಡ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ನಡೆದಾಗ ಎಷ್ಟು ಸಂತೋಷ ಅನ್ಸುತ್ತಲ್ಲ, ಹಾಗೆ ನಮ್ಮ ಬದುಕಿನಲ್ಲೂ ಹಾಗೆ. ನಾವು ಒಂದು ಬಾಗಿಲು ಮುಚ್ಚಿದಾಗ ದುಃಖ ಪಡ್ತೀವಿ, ಆದರೆ ಅದೇ ಸಮಯದಲ್ಲಿ ಬೇರೆ ಒಂದು ಕಿಟಕಿ ತೆರೆದುಕೊಂಡಿರುತ್ತೆ, ನಾವು ನೋಡಿರೋದಿಲ್ಲ ಅಷ್ಟೆ. ಆದರೆ ಅದು ನಮಗೆ ಗೊತ್ತಾದಾಗ ಹಬ್ಬ ಅಂತ ಒಂದು ಸಮಾಧಾನ ಸಿಗುತ್ತೆ ಅಲ್ವಾ. ಏನನ್ನು ಕಲಿಬಹುದು ನಾವು ನಲ್ಬೆರಗುವಿಂದ? ತರಾತುರಿ ಮಾಡದೆ, ಆತುರ ಕಾತುರ ಏನೂ ಇಲ್ಲದೆ, ಎಲ್ಲವೂ ಪ್ಲ್ಯಾನ್ ಪ್ರಕಾರನೇ ಆಗಬೇಕು ಅಂತ ಹಠ ಮಾಡಿದೆ. ಕೆಲವೊಮ್ಮೆ ದಾರಿ ತಪ್ಪಿದರೆ ಇರಲಿ ಬಿಡು, ಬೇರೆ ಏನೋ ಎಲ್ಲೋ ಕರ್ಕೊಂಡು ಹೋಗಬಹುದು ಈ ದಾರಿ ಅಂತ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡಾಗ ಖಂಡಿತವಾಗ್ಲೂ ಒಂದು ಸುಂದರ ಜಾಗಕ್ಕೆ ನಾವು ತಲುಪ್ತೀವಿ ಅಲ್ವಾ. ಇನ್ನೊಂದಷ್ಟು ಪಾಠಗಳಿವೆ ಸೆರೆಂಡಿಪಿಟಿ ಅಥವಾ ನಲ್ಬೆರಗು ನಮಗೆ ಕಲಿಸ್ಕೊಡುವಂಥದ್ದು. ಕೇಳೋಣ ಹಾಡುಗಳ ನಂತರ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸೊಗಸಾದ ಬೆರಗು ಅಚ್ಚರಿ ನಮಗೆ ಏನನ್ನು ಕಲಿಸುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂದರೆ ಎಲ್ಲೂ ತರಾತುರಿ ಆತುರ ಕಾತುರ ಏನು ಮಾಡ್ದೇನೆ, ಪ್ಲ್ಯಾನ್ ಪ್ರಕಾರ ಆಗಲೇಬೇಕು ಅಂತ ಹಠ ಮಾಡ್ದೇನೆ. ಕೆಲವೊಮ್ಮೆ ದಾರಿ ತಪ್ಪಿರೋದೇ ಒಂದು ಏನೋ ಸುಂದರವಾದ ಸ್ಥಳ ನೋಡೋದಕ್ಕೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಈ ನಲ್ಬೆರಗನ್ನು ನಾವು ಇನ್ನೂ ಹೆಚ್ಚು ಸಂತೋಷವಾಗಿ ಸ್ವೀಕರಿಸ್ಬೋದು ಅನ್ನೋದನ್ನು ಹೇಳ್ಕೊಡುತ್ತೆ. ಇನ್ನು ಕಣ್ಣು ಮನಸ್ಸು ಭಾವನೆಗಳನ್ನು ಯಾವಾಗಲೂ ತೆರೆದಿಡು ಅನ್ನೋದನ್ನು ಹೇಳ್ಕೊಡುತ್ತೆ ಈ ನಲ್ಬೆರಗು. ಏಕೆಂದರೆ ಪ್ರತಿದಿನ ನಮ್ಮ ಸುತ್ತಮುತ್ತ ಬಹಳಷ್ಟು ಅಚ್ಚರಿಯ ಬೆರಗುಗೊಳಿಸುವಂತಹ ಸುಂದರವಾದ ವಿಚಾರಗಳು ನಡೀತಾನೆ ಇರುತ್ತೆ. ಆದರೆ ನಾವು ಫೋನ್ನಲ್ಲಿ ಬ್ಯುಸಿ ಇರ್ತೀವಿ, ಎಷ್ಟೋ ವಿಚಾರಗಳನ್ನು ಮಿಸ್ ಮಾಡ್ಕೊಳ್ತೀವಿ. ಆ ಗಳಿಗೆ ಹೋದ ಕೂಡಲೇ ಮತ್ತೆ ಬರೋದಿಲ್ಲ, ಏನು ಏನು ಅಂತ ಸುತ್ತಮುತ್ತದವ್ರನ್ನ ಕೇಳ್ತೀವಿ, ಅದನ್ನು ವಿವರಿಸೋಕ್ಕಾಗೋದಿಲ್ಲ. ಅದನ್ನು ಕೇಳಿದಾಗಲೇ ನೋಡಿದಾಗಲೇ ಒಂದು ಸೊಗಸು. ಹಾಗಾಗಿ ಯಾವಾಗಲೂ ಫೋನ್ನಲ್ಲಿ ಬ್ಯುಸಿ ಇರಬೇಡಿ, ನಾನು ಯಾವಾಗ ಬೇಕಾದರೂ ನಿಮ್ಮ ಜೀವನದಲ್ಲಿ ಬರಬಹುದು ಅಂತ ನಲ್ಬೆರಗು ನಮಗೆ ಹೇಳ್ತಾ ಇರುತ್ತೆ. ಇನ್ನು ಮೂರನೇದು ಏನು ಹೇಳುತ್ತೆ ಅಂತಂದರೆ, ಆಕಸ್ಮಿಕವಾಗಿ ಸಿಕ್ಕಿದ್ದಕ್ಕೆ ಅಯ್ಯೋ ಇದೇನು ಹಿಂಗಾಗೋಯ್ತು ನಾನು ಅಂದ್ಕೊಂಡಿದ್ದೆ ಒಂದು ಅಂತ ಬೇಜಾರು ಪಟ್ಕೊಳ್ಬೇಡಿ. ನಾನು ಯಾವಾಗ ಬೇಕಾದರೂ ನಿಮ್ಮ ಲೈಫ್ಗೆ ಬರ್ತೀನಿ, ಆವಾಗ ನೀವು ನನಗೆ ಥ್ಯಾಂಕ್ ಯು ಇಷ್ಟು ಸುಂದರವಾದ ಒಂದು ಗಿಫ್ಟನ್ನು ಕೊಟ್ಟಿದೆಯಾ ಅಂತ ಹೇಳಿದ್ರೆ ಸಾಕು, ನಾನು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತಾ ಇರ್ತೀನಿ ಅಂತ ನಲ್ಬೆರಗೂ ಹೇಳುತ್ತೆ. ಏಕೆಂದರೆ ನಾವು ಎಷ್ಟೋ ಸಲ ಎಲ್ಲೋ ಹೋಗಬೇಕಾದ್ರೆ ಒಂದು ಸುಂದರವಾದ ಮಗುವಿನ ನಗು ಇರಬಹುದು ಅಥವಾ ಒಂದು ಪಕ್ಷಿಯ ಚಿಲಿಪಿಲಿ ಇರಬಹುದು, ನಾವು ಅಂದ್ಕೊಂಡಿರೋದಿಲ್ಲ. ಎಷ್ಟು ಒಮ್ಮೊಮ್ಮೆ ಎಲ್ಲೋ ಹೋಗಬೇಕಾದ್ರೆ ಒಂದು ಸುಂದರವಾದ ನವಿಲು ನೋಡಿಬಿಡ್ತೀವಿ, ನಾವು ಅಂದ್ಕೊಂಡೇ ಇರೋದಿಲ್ಲ. ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಹೀಗೆ ಬಹಳಷ್ಟು ಸುಂದರವಾದ ವಿಚಾರಗಳನ್ನು ನೋಡಬೇಕು, ಕಲಿಬೇಕು ಅಂತ ನಾವು ನಮ್ಮ ಕಣ್ಣನ್ನು ಮನಸ್ಸನ್ನು ತೆರೆದಿಟ್ಟಾಗ

ಎಷ್ಟೋ ನಲ್ಬೆರಗುಗಳು ಹೀಗೆ ನಡೀತಾನೇ ಇರುತ್ತೆ, ಎಷ್ಟೋ ನಮ್ಮ ಗಮನಕ್ಕೆ ಬರುತ್ತೆ, ಎಷ್ಟೊಂದು ಬರೋದಿಲ್ಲ. ಹಾಗಾಗಿ ಈ ನಲ್ಬೆರಗು ಯಾವಾಗ ಬೇಕಾದರೂ ಬರಬಹುದು, ರೆಡಿಯಾಗಿರಿ ಅಂತ ಹೇಳ್ತಾ ಇದೆ ನಮಗೆ.

9:35 ಈ ಸಮಯದಲ್ಲಿ ಸ್ನೇಹಿತರೆ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಲ್ ಬೆರಗಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅಂದರೆ ಸೆರೆಂಡಿಪಿಟಿ, ಪ್ಲೆಸೆಂಟ್ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ತಾರಲ್ಲ, ಅಂದರೆ ನಾವು ಅಂದ್ಕೊಳ್ಳದೆ ಇರೋದು ಏನೋ ಒಂದು ತುಂಬ ಸೊಗಸಾಗಿರುವಂಥದ್ದು ನಮ್ಮ ಕಣ್ಣೆದುರಿಗೆ ಆದಾಗ ಅಥವಾ ನಮಗೆ ಸಿಕ್ಕಾಗ ಆಗುವಂತಹ ಖುಷಿಗೆ ಈ ಒಂದು ಹೆಸರನ್ನು ನೀಡಲಾಗಿದೆ. ಇದರ ಬಗ್ಗೆ ಮಾತನಾಡ್ತಾ ಇದ್ವಿ, ಜೊತೆಗೆ ಹಾಡುಗಳು ಕೂಡ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಎಷ್ಟೋ ಸಲ ಒಂದು ಬಸ್ ಮಿಸ್ ಆಗುತ್ತೆ, ಆಟೋ ಮಿಸ್ ಆಗುತ್ತೆ, ನಾವು ಅನ್ಕೊಂಡಿದ್ದಾಗೋದಿಲ್ಲ, ಆದರೆ ಅದರ ನಂತರ ಒಂದು ಘಟನೆ ನಡೆಯುತ್ತಲ್ಲ, ಅದೇ ನಲ್ಬೆರಗು. ಹಾಗಾಗಿ ಈ ನಲ್ಬೆರಗು ನಮಗೆ ಇನ್ನೊಂದಷ್ಟು ಪಾಠಗಳನ್ನು ಕಲಿಸುತ್ತೆ. ಜೀವನವನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಡಿ, ಚಿಲ್ ಔಟ್ ಅಂತ ಹೇಳ್ತಾ ಇದೆ. ಕೆಲವೊಮ್ಮೆ ಕಂಟ್ರೋಲ್ ಬಿಟ್ಟು ಬಿಡಿ. ಎಲ್ಲವನ್ನು ಕಂಟ್ರೋಲ್ ಮಾಡಿದರೆ ನಮ್ಮ ಕಂಟ್ರೋಲ್ಗೆ ಬಾರದಂತಹ ವಿಚಾರಗಳಿಗಾಗಿ ನಾವು ಬೇಜಾರು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕಂಟ್ರೋಲ್ ಮಾಡಬೇಡಿ, ಹರಿವಿಗೆ ಬಿಡಿ. ಅದನ್ನು ಹೇಗೆ ಜೀವನ ಹರ್ಕೊಂಡು ಹೋಗ್ತಾ ಇದೆಯೋ ಹಾಗೆ ನಮ್ಮ ಎಫರ್ಟು, ನಮ್ಮ ಶ್ರಮ ಇದ್ದೇ ಇರುತ್ತೆ. ಆದರೆ ಕೆಲವೊಮ್ಮೆ ಎಲ್ಲ ಕಾಲದಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲರನ್ನು, ಎಲ್ಲ ಸನ್ನಿವೇಶಗಳನ್ನು, ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಬಾಂಧವರನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೊರಟಾಗ ನಲ್ಬೆರಗು ನಮಗೆ ಸಿಗೋದೇ ಇಲ್ಲ. ಯಾಕೆಂದರೆ ಪ್ರತಿದಿನ ಪ್ಲ್ಯಾನ್ ಪ್ರಕಾರನೇ ನಡ್ಕೊಂಡು ಹೋಗ್ತಾ ಇರ್ತೀವಲ್ವಾ, ನಲ್ಬೆರಗು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಇನ್ನು ನಲ್ಬೆರಗು ಅಂತಂದರೆ ನಂಬಿಕೆ. ನಾನು ಹುಡುಕ್ತಾ ಇಲ್ಲದೆ ಹೋದರೂ ನನಗೆ ಬೇಕಾದ್ದು ನನ್ನನ್ನು ಹುಡುಕಿಕೊಂಡು ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆಯಲ್ಲ, ಅದೇ ಸೆರೆಂಡಿಪಿಟಿ ನಲ್ಬೆರಗು. ಹೊರಗಡೆ ಹೋದಾಗ ಸುತ್ತಮುತ್ತ ನೋಡೋದು, ಯಾರೋ ಸ್ಮೈಲ್ ಮಾಡ್ತಾ ಇರಬಹುದು, ನಗ್ತಾ ಇರಬಹುದು, ಹಾಡು ಹಾಡ್ತಾ ಇರಬಹುದು, ಆ ಒಂದು ಸಣ್ಣ ಕ್ಷಣ ಸಿಗುತ್ತಲ್ಲ ನಮಗೆ, ಆ ಕ್ಷಣವೇ ನಲ್ಬೆರಗು. ನಮ್ಮ ಲಿಸ್ನರ್ ಕೂಡ ಮೆಸೇಜ್ ಮಾಡಿದ್ದಾರೆ, ನಿಜವಾಗ್ಲೂ ಈ ನಲ್ಬೆರಗು ಅನ್ನೋದು ತುಂಬ ಒಂದು ಒಳ್ಳೆಯ ಅನುಭವ. ನನ್ನ ಮೇಜರ್ ಈವೆಂಟ್ಸ್ ಅಂದರೆ ಮದುವೆ ಇರಬಹುದು, ಮಕ್ಕಳಿರಬಹುದು, ಬೇರೆ ಈ ಥರ ವಿಚಾರಗಳನ್ನು ಯಾವುದು ನಾನು ಅಂದ್ಕೊಂಡಿರಲಿಲ್ಲ. ಈ ಅದೃಷ್ಟಗಳು ನನಗಾಗಿ ಒದಗಿ ಬಂದಿದ್ದು, ದೇವರಿಗೆ ಎಷ್ಟೇ ಕೃತಜ್ಞತೆ ಅರ್ಪಿಸಿದರೂ ಸಾಲದು ಅಂತ ಶೈಲಿನಿ ಮುರಳೀಧರ್ ಹೇಳ್ತಾ ಇದ್ದಾರೆ. ಇನ್ನು ತೇಜಸ್ ಅವರ ಮೆಸೇಜ್ ಕೂಡ ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಪ್ಲೆಸೆಂಟ್ ಸರ್ಪ್ರೈಸ್ ಖಂಡಿತವಾಗ್ಲೂ ನನ್ನ ಜೀವನದಲ್ಲೂ ಆಯಿತು. 20 ವರ್ಷದಿಂದ ತುಂಬ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೆ, ಆದರೆ ಯಾವುದು ಕೂಡ್ಕೊಂಡು ಬಂದಿರಲಿಲ್ಲ. ಆದರೆ ಸಡನ್ನಾಗಿ, ಆಕಸ್ಮಿಕವಾಗಿ ಒಂದಿನ ಹಿಮಾಲಯನ್ ಪಾಸ್ ಅಂದರೆ ಲೇ ಲಡಾಖ್ ಕಾರ್ದುಂಗ್ಲಾ ಪಾಸ್ಗೆಲ್ಲ ಹೋಗುವಂತಹ ಒಂದು ಆಪರ್ಚುನಿಟಿ ಸಿಕ್ತು. ನನ್ನ ಬೈಕ್ನಲ್ಲಿ ರೈಡ್ ಮಾಡ್ಕೊಂಡು ಹೋದೆ. ಇದು ನನ್ನ ಜೀವನದ ನಲ್ಬೆರಗು ಅಂತ ಹೇಳ್ತಾ ಇದ್ದಾರೆ. ಎಸ್, ಇಷ್ಟು ಸುಂದರವಾದ ಅನುಭವಗಳು ಅಲ್ವಾ.

ನಲ್ಬೆರಗಿನ ವಿಶೇಷತೆಗಳು ಏನು ಅಂತಂದ್ರೆ, ನಾವು ಅಂದ್ಕೊಂಡಿರೋ ರೀತಿಯ ಸಂಬಂಧಗಳು ಮನುಷ್ಯರು ನಮಗೆ ಸಿಗೋದಿಲ್ಲ. ನಾವು ಸೀರಿಯಸ್ ಆಗಿರುವಂತಹ ಒಂದು ಹುಡುಗ ಬೇಕು ಅಂದ್ಕೊಂಡಿರ್ತೀವಿ, ನಮಗೆ ಸಿಗೋದು ಒಂದು ಚಿಲ್ಔಟ್ ಮಾಡುವಂತಹ ತರಲೆ ಮಾಡುವಂತಹ ಒಂದು ಹುಡುಗ, ಅಂದರೆ ಒಂದು ಹುಡುಗಿಗೆ ಮದುವೆ ಮಾಡಬೇಕಾದ್ರೆ. ಇನ್ನು ಹುಡುಗ ಅಂದ್ಕೊಳ್ಳೋದು ಶಾಂತವಾಗಿರುವಂತಹ ಒಂದು ಹುಡುಗಿ ಬೇಕು ಅಂತ, ಆದರೆ ಬರೋದು ತುಂಬ ಮಾತನಾಡುವಂತಹ ಪಟಪಟ ಅಂತ ಹರಳೂರಿದಂತೆ ಮಾತನಾಡುವಂತಹ ಹುಡುಗಿ. ಆದರೆ ಅದೇ ಪರ್ಫೆಕ್ಟ್ ಆಗಿರುತ್ತೆ, ಯಾಕೆಂದರೆ ಅದು ಒಂದು ನಮ್ಮ ಜೀವನದ ಒಂದು ಮಿಸ್ಸಿಂಗ್ ಪೀಸ್ ಆಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ನಾವೊಂದು ಅಂದ್ಕೊಳ್ತೀವಿ ಆದರೆ ಆಗೋದೇ ಒಂದು, ಆ ಕ್ಷಣಕ್ಕೆ ಒಂಥರ ಬೇಜಾರಾದರೂ ಕೂಡ ಮುಂದೆ ಅದು ಗೊತ್ತಾಗುತ್ತೆ, ಹೌದು ಇದೇ ನನ್ನ ಜೀವನಕ್ಕೆ ಸರಿಯಾಗಿತ್ತು ಅಂತ. ಇನ್ನೊಂದು, ಸ್ನೇಹಕ್ಕೆ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ ಅನ್ನೋದು. ಪ್ಲ್ಯಾನ್ ಮಾಡಿದ ಸಂಬಂಧ ಇರೋದಿಲ್ವಲ್ಲ, ಹಾಗಾಗಿ ಆತ್ಮದ ಸಂಬಂಧ, ಹಾಗಾಗಿ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ. ಇನ್ನು ಗುಣಪಡಿಸುವಂತಹ ಒಂದು ಶಕ್ತಿ ಇದೆ ಈ ನಲ್ಬೆರಗಿಗೆ. ಏನಪ್ಪ ಅದು ಅಂತ ಅಂದರೆ, ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟ ಘಳಿಗೆ ಬಂದಾಗ ಜಗತ್ತು ಸ್ಟ್ರಾಂಗ್ ಆಗಿರು ಅಂತ ಹೇಳುತ್ತೆ. ಆದರೆ ಆ ನಲ್ಬೆರಗಿನ ಸ್ನೇಹಿತ ಅಥವಾ ಸ್ನೇಹಿತೆ, ಪರವಾಗಿಲ್ಲ ಅಳು, ನಾನಿದ್ದೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ. ನಾವು ಫೇಲ್ ಆದಾಗ ಜಗತ್ತು ಮುಂದಿನ ಸಲ ಟ್ರೈ ಮಾಡು ಅಂತ ಹೇಳುತ್ತೆ. ಆದರೆ ನಮ್ಮ ಸ್ನೇಹಿತ ಅಥವಾ ಸ್ನೇಹಿತೆ ಏನು ಹೇಳ್ತಾರೆ ಗೊತ್ತಾ, ಏ ಬಾ ಇರಲಿ ಪರವಾಗಿಲ್ಲ, ಒಂದು ಪಿಜ್ಜಾ ತಿನ್ಕೊಂಬರೋಣ ಅಂತ. ಅಷ್ಟೇ ಸಾಕಲ್ವ, ಆ ಒಂದು ಕ್ಷಣಕ್ಕೆ ಆ ನೋವು ಮರೆತಾಗ ಮುಂದೆ ಮತ್ತೆ ನಾವು ಪುಟಿದೇಳುವಂತಹ ಒಂದು ಶಕ್ತಿ ಇರುತ್ತೆ ಆ ಒಂದು ನಲ್ಬೆರಗಿಗೆ. ನಾವು ಜೀವನದಲ್ಲಿ ಬಹಳಷ್ಟು ಜನರನ್ನು ಮೀಟ್ ಮಾಡಬಹುದು, ಆದರೆ ಕೆಲವರು ನಮಗೆ ಹೋಮ್ ಅನ್ನುವಂತಹ ಒಂದು ಫೀಲಿಂಗನ್ನು ಕೊಡ್ತಾರೆ. ಅವ್ರ ಮುಂದೆ ನಾವು ಹೇಗಿರ್ತೀವೋ ಹಾಗೆ ಇರುವಂತಹ ಒಂದು ಅನುಭವವನ್ನು ಅವರು ನೀಡ್ತಾರೆ. ಅಂದರೆ ನಾವು ಫೇಕ್ ಆಗಿರಬೇಕಾಗಿಲ್ಲ, ನಟಿಸ್ಬೇಕಾಗಿಲ್ಲ, ಅಳಬಹುದು, ನಗಬಹುದು, ಮೂರ್ಖತನ ತೋರಿಸ್ಬಹುದು, ಅವರು ಜಡ್ಜ್ ಮಾಡೋದಿಲ್ಲ. ನಾವು ಇಂಥವರು ನಾವು ಹುಡುಕಿದಾಗ ಸಿಗೋದಿಲ್ಲ. ಹೀಗೆ ಎಲ್ಲೋ ಆಕಸ್ಮಿಕವಾಗಿ ಗೊತ್ತಿಲ್ಲದೆ ಇರುವಾಗ ಭೇಟಿಯಾದಂತಹ ಈ ಸಂಬಂಧಗಳೇ ತುಂಬ ಸುಂದರವಾಗಿ ಉಳ್ಕೊಳ್ಳೋದು.

ನಲ್ಬೆರಿಗೂ ಸಿಗುತ್ತೆ ಅಂತಾನೆ ನಾನು ದಿನ ವಿವಿಧ ಭಾರತಿ ಕೇಳೋದು. ನಮ್ಮ ನೆಚ್ಚಿನ ಹಾಡುಗಳು ನಾವು ಅಂದ್ಕೊಳ್ಳೋದೆ ಆಕಾಶವಾಣಿಯಲ್ಲಿ ಬರುತ್ತೆ ಅಂತಾನೆ ದಿನ ರೇಡಿಯೋ ಹಾಕೋದು. ಅದನ್ನ ಯೂಟ್ಯೂಬಲ್ಲೂ ಹಾಕೊಳ್ಬಹುದು, ಆದ್ರೆ ಆ ಬೆರಗು ಸಿಗೋದಿಲ್ವಲ್ಲ ಅಂತ ಲಕ್ಷ್ಮೀ ಶಂಕರ್ ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇನ್ನು ಧಾತ್ರಿ ಹರ್ಷ ಚಿಕ್ಕಲಸದ್ರಿಂದ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಶಾಲೆಯ ಆಕ್ಟಿವಿಟಿಗೆ ಹೋಗಿದ್ದೆ, ಟೀಚರ್ ಎಲ್ಲರೂ ಮಕ್ಕಳು ತಮ್ಮ ಪೇರೆಂಟ್ಸ್ ಬಗ್ಗೆ ಒಂದು ಪಾಸಿಟಿವ್ ಪಾಯಿಂಟ್ ಹೇಳಬೇಕು ಅಂದರು. ನನ್ನ ಮಗ ನನ್ನ

ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ಅಂತ ವಾಣಿ ಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕಾಯಬೇಡಿ, ಕಾಯ್ದೆ ಇರುವಾಗ ನಡೆದೇ ನಡೆಯುತ್ತೆ. ಅದು ಹೇಗೆ ಶಬರಿಗೆ ರಾಮನ ದರ್ಶನವಾಯಿತು ಹಾಗೆ ಅಲ್ವಾ. ಇನ್ನು ಜಗದಾಂಬಿಕಾ ಹಂಸವೇಣಿ ಅವರು ಕೂಡ ಹೇಳ್ತಾ ಇದ್ದಾರೆ, ನಾನು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದದನ್ನು ಬಿಟ್ಟರೆ ಅಲ್ಲಿಗೆ ಭೇಟಿ ಮಾಡುವ ಕನಸನ್ನು ಕಂಡಿರಲಿಲ್ಲ. ಅದು ವಾಕೆಥಾನ್ ಕಾರ್ಯಕ್ರಮದ ಜಾಹೀರಾತನ್ನು ಕೇಳಿ ಅಲ್ಲಿಗೆ ಬಂದಿದ್ದು ಒಂದು ನಲ್ಬೆರಗು. ಹಾಗೆಯೇ ದೂರದರ್ಶನದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ಕೊಳ್ತಾ ಇದ್ದೆ, ಆದರೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು. ಆದರೆ ಆಕಾಶವಾಣಿಯ ಕೆಲವು ಕೇಳುಗರ ಸ್ನೇಹವಾದ ಮೇಲೆ ಅದು ಕೂಡ ಸಾಧ್ಯವಾಯಿತು. ಇದು ನನ್ನ ಜೀವನದ ಒಂದು ನಲ್ಬೆರಗು ಅಂತ ಹಂಚಿಕೊಂಡಿದ್ದಾರೆ. ಎಸ್, ಧನ್ಯವಾದಗಳು ತಮ್ಮೆಲ್ಲರ ಈ ಸುಂದರವಾದ ನಲ್ಬೆರಗನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ಸೆರೆಂಡಿಪಿಟಿ ನಲ್ಬೆರಗು ನಡೀತಾ ಇರಲಿ ಅಂತ ಆಶಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀನಿ ಈ ಒಂದು ಹಾಡಿನೊಂದಿಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನಿನ್ನೆ ನವದೆಹಲಿಯಲ್ಲಿ ಚೆಕ್ ಪಾಯಿಂಟ್ ಸಾಫ್ಟ್ವೇರ್ ಸಂಸ್ಥೆಯ ಸಿಇಒ ನಾದವ್ ಜಫ್ರೀರ್ ಅವರೊಂದಿಗೆ ಸಭೆ ನಡೆಸಿದರು. ಭಾರತದಲ್ಲಿ ಸಂಸ್ಥೆಯ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಸ್ತರಣೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ರಕ್ಷಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಭದ್ರತಾ ವ್ಯವಸ್ಥೆಗಳ ಬಳಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಶ್ಲಾಘಿಸಿದ್ದು ಅಮೆರಿಕದ ಚುನಾವಣಾ ನಿಯಮಗಳನ್ನು ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಲು ಭಾರತ ಮಾದರಿಯಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ

ಜನರಲ್ ಧೀರಜ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವಾನ್ವಿತ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಾಯಿತು. ಕಠ್ಮಂಡುವಿನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ನೇಪಾಳದ ರಾಷ್ಟ್ರಪತಿ ರಾಮಚಂದ್ರ ಪೌಡೇಲಾ ಅವರು ಈ ಗೌರವವನ್ನು ಪ್ರದಾನ ಮಾಡಿದರು. ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗ ಮೇಳವನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಲಿದ್ದಾರೆ. ಡೆಹ್ರಾಡೂನ್ನಲ್ಲಿ ನಡೆದ ಏಷ್ಯನ್ ಓಪನ್ ಶಾರ್ಟ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ಟ್ರೋಫಿ 2026 ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನಿನ್ನೆ ಉದ್ಘಾಟಿಸಿದರು. ಸ್ಪರ್ಧೆಯು ಇದೇ 20ರವರೆಗೆ ಮುಂದುವರಿಯಲಿದೆ. ನೆದರ್ಲೆಂಡ್ಸ್ನ ಆಮ್ಸ್ಟೇ ಲೀವ್ನಲ್ಲಿ ಇಂದು ನಡೆಯಲಿರುವ 2026 FIH ಮಹಿಳಾ ವಿಶ್ವಕಪ್ನ ಡಿ ಗುಂಪಿನ ತನ್ನ 2ನೇ ಪಂದ್ಯದಲ್ಲಿ ಭಾರತದ ಮಹಿಳಾ ಹಾಕಿ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಭಾರತವು ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತ ಚೀನಾ ವಿರುದ್ಧ 2-2 ಡ್ರಾದೊಂದಿಗೆ ತನ್ನ ಅಭಿಯಾನವನ್ನು ಆರಂಭಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

10:02:45. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ಬಂಧ, ಬಂಧನ, ಅನುಬಂಧ, ಸಂಬಂಧ ಈ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಿಮಗಾಗಿ. ಕಾರ್ಯಕ್ರಮದ ಆರಂಭದಲ್ಲಿ ಶ್ವೇತ ಗುಲಾಬಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆ, ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತದಲ್ಲಿ ಈ ಹಾಡು.

ಓಲ್ಡೀಸ್ ಗೋಲ್ಡ್ನಲ್ಲಿ ಮುಂದಿನ ಹಾಡು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಕಾವೇರಿ ಚಿತ್ರಕ್ಕಾಗಿ ಹಾಡಿರುವಂತಹ ಹಾಡಿದು. ವಿಜಯ ನರಸಿಂಹ ಗೀತೆಯನ್ನು ಬರೆದಿದ್ದಾರೆ ಎಂ ರಂಗರಾವ್ ಅವರ ಸಂಗೀತ ಇದೆ.

ನಿನಗಾಗಿ ನಾನು ಈ ಹಾಡು ಪ್ರಸಾರವಾಯ್ತಲ್ಲ, ನನ್ನವರು ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ ಹಾಗೂ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗಿಗೌಡ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ಮುಂದಿನ ಹಾಡು ಮಧುರ ಸಂಗಮ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ವಿಜಯ ನಾರಸಿಂಹ ಅವರು ಬರೆದಂತಹ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಸಾವಿರ ಜನ್ಮಗಳು ನಮ್ಮ ಬಂಧ ಬೆಳಗಿರಲಿ ಅನ್ನೋಂತ ಹಾಡನ್ನ ಕೇಳಿದ್ರಲ್ಲ, ಇದು ನ್ಯಾಯ ಗೆದ್ದಿತ್ತು ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತಪ್ರಿಯ ಅವರ ರಚನೆ, ಇಳೆಯರಾಜ ಅವರ ಸಂಗೀತ ಇತ್ತು. ಹಾಗೆಯೇ ಮತ್ತೊಂದು ಹಾಡು ಪ್ರಸಾರವಾಯ್ತಲ್ಲ, ಈ ಬಂಧ ಅನುಬಂಧ ಅಂತ, ಅದು ಈ ಬಂಧ ಅನುಬಂಧ ಚಿತ್ರದ ಟೈಟಲ್ ಸಾಂಗ್ ಆಗಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. 10:15
1: ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬಂಧ ಅನುಬಂಧ ಅಂತ ಹೇಳಿದ್ರೆ ಬಂಧನ ಚಿತ್ರದ ಹಾಡು ಪ್ರಸಾರವಾಗಲೇಬೇಕಲ್ಲ. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರವಾಯಿತು. ಎಸ್ ಜಾನಕಿ ಅವರ ಧ್ವನಿ ಕೂಡ ಇತ್ತು. ಆರ್ ಎನ್ ಜಯಗೋಪಾಲ್ ಗೀತೆಯನ್ನು ಬರೆದಿದ್ರು. ಎಂ ರಂಗರಾವ್ ಅವರ ಸಂಗೀತ ಇತ್ತು. ಪಿ ಸುಶೀಲ ಅವರು ಹಾಡಿರುವ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ವಸಂತಲಕ್ಷ್ಮಿ ಚಿತ್ರದ್ದು ಈ ಹಾಡು. ಚಿವುದೇಶಂಕರ್ ಗೀತೆಯನ್ನು ಬರೆದಿದ್ರೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.

ಎಸ್ ಜಾನ್ ಕೆ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಹಾಡು ಪ್ರಸಾರವಾಯಿತು. ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು ಈ ಹಾಡಿಗೆ. ಸ್ನೇಹಿತರನ್ನು ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ.

ಅನುಬಂಧ ಚಿತ್ರದ ಶೀರ್ಷಿಕೆ ಹಾಡು ಪ್ರಸಾರವಾಗ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಹಾಡು ಪ್ರಸಾರವಾಗ್ತಾ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಸಂಪನ್ನವಾಯಿತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಸಭೆಯು ಪರಿಸರ ಕ್ಷೇತ್ರದಲ್ಲಿ ಮಹತ್ವದ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ಆರೋಪ ಮುಕ್ತಗೊಳಿಸಿದೆ. ಚಾಂಬಿಯಾದ ಅಧ್ಯಕ್ಷ ಹಕೈಂಡೆ ಹಿಚಲೆಮಾ ಅವರು 51%ಕ್ಕೂ ಹೆಚ್ಚು ಮತಗಳನ್ನು ಪಡೆದು 5 ವರ್ಷಗಳ ಅವಧಿಗೆ 2ನೇ ಬಾರಿ ಮರು ಆಯ್ಕೆಯಾಗಿದ್ದಾರೆ ಎಂದು ಚಾಂಬಿಯಾ ಚುನಾವಣಾ ಆಯೋಗ ಪ್ರಕಟಿಸಿದೆ. ಕೇರಳದ ವಿಳಂಜಂ ಸಮುದ್ರ ಬಂದರಿನಿಂದ ನೇರವಾಗಿ ಸರಕುಗಳು ಆಮದು ಮತ್ತು ರಫ್ತು ಸೇವೆ ಇಂದು ಆರಂಭವಾಗಲಿದೆ. 10:45ಕ್ಕೆ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಸೇವೆಗೆ ಚಾಲನೆ ನೀಡಲಿದ್ದಾರೆ.

ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಮುಂದಿನ ತಿಂಗಳು 19ರಿಂದ ಆರಂಭವಾಗಲಿರುವ 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಸೆಪೆಕ್ ಟಕ್ರ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ನಾಗಾಲ್ಯಾಂಡ್ನ 4 ಮಹಿಳೆಯರು ಆಯ್ಕೆಯಾಗಿದ್ದಾರೆ. ಡುರಾಂಡ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ಸಿ ಶಿಲಾಂಗ್ ಲಾಂಜಾಂಗ್ ತಂಡವನ್ನು 5-2 ಗೋಲುಗಳಿಂದ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ಇತ್ತೀಚಿನ ವರದಿ ಬಂದಾಗ 2 ವಿಕೆಟ್ನಷ್ಟಕ್ಕೆ 65 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ ಎಲ್ಲ ಪ್ರೀತಿಯ ಕೇಳುಗರು? ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರವನ್ನ ಆರಂಭಿಸ್ತಾ ಇದ್ದೇವೆ. ಸಮಯ ಆಗಿದೆ 11:05:46 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಪ್ರಸಾರ ಮಾಡೋ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಬೆಲ್ ಬಾಟಮ್ ಚಿತ್ರದಿಂದ ಏತಕ್ಕೆ ಬೊಗಸಿ ತುಂಬಾ ಪ್ರೀತಿ ನೀಡುವೆ ಅನ್ನೋ ಸಾಂಗ್, ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಬಿ ಅಜ್

ಮಹೇಶ್ ಲೋಕನಾಥ್ ಅವರ ಸಂಗೀತವಿದೆ. ಹಾಗೆಯೇ ಜೊತೆಯಾಗಿ ಮೂಡಿ ಬರ್ತಾ ಇದೆ ಶಾನೆ ಟಾಪ ಗೌಳೆ ಅನ್ನೋ ಹಾಡು, ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಿಂಗ ಚಿತ್ರದಿಂದ.

ಸಮಯ ಆಗಿದೆ 11:17. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ತಾನೇ ಮೂಡಿ ಬಂದ ಗೀತೆ ಚೌಕ ಚಿತ್ರದಿಂದ. ಅಂತರಾ ಮಿತ್ರ ಹಾಗೂ ಸೋನು ನಿಗಮ್ ಅವರ ಗಾಯನದಲ್ಲಿ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿತ್ತು. ಹಾಗೆ ಮುಂದೆ ಮೂಡಿ ಬರ್ತಾ ಇದೆ ಮುಗುಳು ನಗೆ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಗಾಯನ ಸೋನು ನಿಗಮ್.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:30:47. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯಲ್ಲಿ ನಾವು 1980 ಮತ್ತು 1990 ದಶಕದಲ್ಲಿ ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ನಟಿಸಿದ ನಟಿಯ ಬಗ್ಗೆ ಮಾತಾಡ್ತಾ ಸಾಗೋಣ. ಒಂದು ಗೀತೆಯ ನಂತರ ಇಂದಿನ ಕಲಾಭಾರತೀಯ

ಆಕಸ್ಮಿಕ ಚಿತ್ರದಿಂದ ಗೀತೆಯನ್ನು ಕೇಳಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಹಾಡುಗಾರಿಕೆಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ ನಾವು. ಇಂದಿನ ಕಲಾಭಾರತಿಯ ಅತಿಥಿ ನಟಿ ಮಾಧವಿಯವರು. ಇವರ ಮೊದಲ ಹೆಸರು ಕನಕ ವಿಜಯಲಕ್ಷ್ಮಿ. ಚಿತ್ರರಂಗಕ್ಕೆ ಬಂದ ನಂತರ ಮಾಧವಿ ಎನ್ನುವ ಹೆಸರು ಬಂದಿತ್ತು. ಇವರು ಹುಟ್ಟಿದ್ದು ಆಂಧ್ರಪ್ರದೇಶದಲ್ಲಿ. ಬಾಲ್ಯದಲ್ಲೇ ಭರತನಾಟ್ಯ ಮತ್ತು ಜಾನಪದ ನೃತ್ಯಗಳನ್ನು ಕಲಿತಿದ್ದ ಇವರು ಸಾವಿರಕ್ಕೂ ಹೆಚ್ಚು ವೇದಿಕೆ ಪ್ರದರ್ಶನಗಳನ್ನು ನೀಡಿದ್ದಾರೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸಾಹಸಸಿಂಹ, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಶಂಕರ್ನಾಗ್ ಅವರಂತಹ ದಿಗ್ಗಜ ನಟರೊಂದಿಗೆ ನಟಿಸಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದಂತಹ ನಟಿಯವರು. ಮುಂದೆ ಮೂಡಿ ಬರ್ತಾ ಇದೆ ಅನುಪಮಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ ನಟಿ ಮಾಧವಿ ಅವರ ಬಗ್ಗೆ ಮಾತಾಡ್ತಾ. ಇವರು ಕನ್ನಡದಲ್ಲಿ ಅಭಿನಯಿಸಿದ ಚಿತ್ರಗಳ ಬಗ್ಗೆ ಹೇಳೋದಾದರೆ ಹಾಲು ಜೇನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅನುರಾಗ ಅರಳಿತು, ಶ್ರುತಿ ಸೇರಿದಾಗ ಜೀವನ ಚೈತ್ರ, ಆಕಸ್ಮಿಕ, ಒಡಹುಟ್ಟಿದವರು, ಖೈದಿ, ಒಂದೇ ಗುರಿ, ಚಾಣಕ್ಯ, ರುದ್ರನಾಗ, ಅನುಪಮ, ಗರುಡರೇಖೆ, ಗಂಡುಗಲಿ ರಾಮ, ಚಿನ್ನದಂತಹ ಮಗ, ಹೀಗೆ ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಅಲ್ಲದೇ ಇವರು ತೆಲುಗು, ಮಲಯಾಳಂ, ಹಿಂದಿ, ತಮಿಳು ಚಿತ್ರದಲ್ಲೂ ಕೂಡ ಬಹಳಷ್ಟು ಚಿತ್ರದಲ್ಲೂ ಕೂಡ ನಟಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಶ್ರುತಿ ಸೇರಿದಾಗ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದೆ.

0: ಕಲಾಭಾರತಿಯಲ್ಲಿ ಸಾಕ್ತಾ ಇದ್ವಿ. ನಟಿ ಮಾಧವಿಯವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಇವರು ತಮ್ಮ ಸಹಜ ಸೌಂದರ್ಯ ಮತ್ತು ನ್ಯಾಚುರಲ್ ಅಭಿನಯದಿಂದ ಬಹಳಷ್ಟು ಮಂದಿ ಅಭಿಮಾನಿಗಳ ಮನವನ್ನು ಗೆದ್ದ ಚೆಲುವೆಯವರು. 1996 ಉದ್ಯಮಿ ರಾಲ್ಫ್ ಶರ್ಮಾ ಅವರನ್ನು ವಿವಾಹವಾದ ನಂತರ ಅಭಿನಯಕ್ಕೆ ವಿದಾಯ ಹೇಳಿ ಪ್ರಸ್ತುತ ಕುಟುಂಬದೊಂದಿಗೆ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ನೆಲೆಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಹಾಲು ಜೇನು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸರಿತಾ ಅವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.
1: ಕೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚಿದ ಮೇಲೆ.
2: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಡಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

ಕಲಾ ಭಾರತಿಯಲ್ಲಿ ನಟಿ ಮಾಧವಿ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಎನ್ಎಂ ಕರ್ಜಗಿ ಮುರುಗೋಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೇತ್ರ ಕೆಂಗೇರಿಯಿಂದ ಕಳಿಸಿ ಮಾಧವಿ ಅವರು ಇಂದಿನ ಕಲಾಭಾರತಿಯ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸತೀಶ್ ಎನ್ಎಚ್ ನಗರ ಕೆರೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಮಾಧವಿ ಮೇಡಮ್ ಅಲ್ವಾ ಅಂತ ಇದ್ದಾರೆ. ಹಾಗೆ ವರಲಕ್ಷ್ಮಿ ಮೋಹನ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ ಅವರು ಕೂಡ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ಶೈಲಿನಿ ಮುರುಳಿಧನ್ ಅವರು ಮಾಧವಿ ಅವರು ನಟಿಸಿದ ಹಾಡುಗಳು ಹಾಗೂ ಒಂದೊಂದು ಚಿತ್ರಗಳು ಕೂಡ ಸೂಪರ್ ಆಗಿದೆ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರಾಣಿ ಹಳೆಬೀಡುವಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮಾಧವಿ ಅವರ ಬಗ್ಗೆ ಮಾಹಿತಿ ಹಾಗೂ ಹಾಡುಗಳು ಕಲಾಭಾರತಿಯಲ್ಲಿ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸುಂದರ ಕಣ್ಣಿನ ಮುದ್ದಾದ ನಟಿ, ಕಾರ್ಯಕ್ರಮಗಳು ಮತ್ತು ಹಾಡುಗಳು ಸೂಪರ್ ಅಂತ ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿದರೆ, ಆದೂರು ಪ್ರಕಾಶ್ ಆನೇಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಇದ್ದೇವೆ ಅಂತ. ಹಾಗೆಯೇ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಂದ ಹೇಳ್ತಾ ಇದ್ದಾರೆ, ಮಾಧವಿಯವರ ಕಲಾಭಾರತಿ ತುಂಬ ಚೆನ್ನಾಗಿದೆ, ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 11:59. ಕಲಾಭಾರತಿಯಲ್ಲಿ ಇಂದು ನಾವು ಮಾಧವಿಯವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಕೇಳಿದ್ವಿ. ಕಲಾಭಾರತಿಯ ಕೊನೆ ಹಂತದಲ್ಲಿ ಈಗ ನಾವಿದ್ದೀವಿ. ಮಾಧವಿಯವರ ಬಗ್ಗೆ ಹಾಡುಗಳು ಹಾಗೂ ಮಾಹಿತಿಯು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಲಾಭಾರತಿಯನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಯಿತು. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ವೀರನಾರಿ, ಧರ್ಮ ಹಾಗೂ ಸಂಸ್ಕೃತಿ ರಕ್ಷಿಸಿದ ವೀರವನಿತೆ ಬೆಳವಡಿ ಮಲ್ಲಮ್ಮನವರ ಜಯಂತ್ಯುತ್ಸವವೆಂದು ನಾಡಿನಾದ್ಯಂತ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯತಿಥಿಯಿಂದು ನಾಡಿನಾದ್ಯಂತ ನೇತಾಜಿ ಅವರ ಸ್ಮೃತಿಗೆ ಗೌರವಾರ್ಪಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜ್ಞಾನ, ಭಕ್ತಿ ಮತ್ತು ಮಮತೆಯ ಸಾಗರವೆಂದೇ ಕರೆಯಲ್ಪಟ್ಟ ಸಂತ ಜ್ಞಾನೇಶ್ವರ ಮಹಾರಾಜರ ಜಯಂತಿ ಅಂಗವಾಗಿ ಇಂದು ಭಗವದ್ಗೀತೆಯ ಮೇಲೆ ಅವರು ಬರೆದ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣ ನಾಡಿನ ವಿವಿಧೆಡೆ ನಡೆಯಲಿದೆ. ಅಮೃತಾನುಭವ ಎಂಬ ಅವರ ಆಧ್ಯಾತ್ಮಿಕ ಕೃತಿ ಶ್ರೇಷ್ಠವಾದ ವಾರ್ಕರಿ ಭಕ್ತ ಸಂಪ್ರದಾಯವನ್ನು ನಾಡಿಗೆ ನೀಡಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಗುಣಗಳ ಖಣಿ, ಆದರೂ ಹಿರಿಯರು ಜ್ಞಾನಿಗಳಿಗೆ ಗೌರವದಿಂದ ಎದ್ದು ನಿಂತು ನಮಸ್ಕರಿಸಿ ಆದರ್ಶಪ್ರಾಯನಾಗಿದ್ದಾನೆ. ಪ್ರತಿಯೊಬ್ಬರೂ ಪಾಲಿಸಬೇಕಾದ ಆದರ್ಶವಿದು ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ನುಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ ಕೈಗೊಂಡಿರುವ ಶ್ರೀಗಳು ಮಹರ್ಷಿ ವಾಲ್ಮೀಕಿ ಪಂಚಮಹಾಭೂತಗಳನ್ನು ಪರಿಭಾವಿಸಿ ಪೂಜಿಸುವುದರಿಂದ ಭಗವಂತನ ದರ್ಶನ ಹಾಗೂ ಮೌಲ್ಯಾದರ್ಶಗಳ ಸಾಕ್ಷಾತ್ಕಾರವಾಗುತ್ತದೆ, ಮಾನವರು ಮಾಧವರಾಗಬಲ್ಲರು ಎಂದರು. ಶ್ರಾವಣ ಮಾಸದ ಅಂಗವಾಗಿ ಧಾರವಾಡದ ಶ್ರೀ ಉಳವಿ ಬಸವೇಶ್ವರ ದೇವಸ್ಥಾನ ಧರ್ಮಫಂಡ್ ಸಂಸ್ಥೆ ನಿತ್ಯ ಸಂಜೆ 6:30ಕ್ಕೆ ಯಾದವಾಡ

0: ಮುಳಮುತ್ತಲದ ಶ್ರೀ ಸಿದ್ಧಾರೂಢ ಮಠದ ಆನಂದಧಾಮದ ಡಾಕ್ಟರ್ ಶ್ರೀ ಆನಂದ ಮಹಾಸ್ವಾಮಿಗಳು ಅಲ್ಲಮ ಪ್ರಭುಗಳ ವಚನ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿಕೊಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಜಾಗೃತಿಯಿಂದ ಮದ್ಯ ಮಾರಾಟ ಸಂಪೂರ್ಣ ನಿಂತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ತಜ್ಞ ಡಾಕ್ಟರ್ ಪ್ರಕಾಶ್ ಭಟ್.
1: ಗದಗ ಹಾಗೂ ಧಾರವಾಡ ಜಿಲ್ಲೆಯ 12 ಹಳ್ಳಿಗಳಲ್ಲಿ ಸ್ವಗ್ರಾಮ ನಮ್ಮೂರು ಅಂತನ್ನುವ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಯೋಜನೆ ಅಂತ ಬೇರೆ ಏನು ಸಹಾಯ ಹಳ್ಳಿಗರಿಗಿಲ್ಲ. ಹಳ್ಳಿಯವರು ತಮ್ಮನ್ನೇ ತಾವು ಗ್ರಾಮ ವಿಕಾಸ ಸಮಿತಿ ಅಂತ ಆರಿಸಿಕೊಂಡು ತಮ್ಮ ಹಳ್ಳಿಯ ಸಮಸ್ಯೆಗಳನ್ನ ತಾವೇ ಅರ್ಥ ಮಾಡಿಕೊಂಡು ಪರಿಹಾರಕ್ಕಾಗಿ ತಾವೇ ದುಡಿಯುವುದು. ಸುರಶೆಟ್ಟಿಕೊಪ್ಪ ಎಂಬ ಕಲಗಡಿ ತಾಲೂಕಿನ ಹಳ್ಳಿಯವರು ತಮ್ಮಲ್ಲಿ ಕುಡಿತ ಬಹಳ ಹೆಚ್ಚಾಗಿದೆ ಅಂತನ್ನುವುದನ್ನ ಗುರುತಿಸಿಕೊಂಡು ಅದರ ಪರಿಹಾರಕ್ಕಾಗಿ ಕಚೇರಿಗಳನ್ನ ಅಧಿಕಾರಿಗಳನ್ನ ಸಂಪರ್ಕಿಸಿ 5 ಹಳ್ಳಿಗಳನ್ನ ಮುಚ್ಚಿಸಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗಿದೆ. ಕುಡಿತಕ್ಕೆ ಬಲಿಯಾಗುವಂತಹ ಜನರ ಸಂಖ್ಯೆ ಕಡಿಮೆ ಆಗಬಹುದು, ಹಾವಳಿಯೂ ಕಡಿಮೆ ಆಗಬಹುದು ಅಂತನ್ನೋದು ಕಣ್ಣಿಗೆ ಕಾಣ್ತಾ ಇರುವಂತಹದ್ದು.
0: ಯೋಜನೆಗಳ ಅನುಷ್ಠಾನಕ್ಕೆ ಕಾಲಮಿತಿ ನಿಗದಿಪಡಿಸಬೇಕು, ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡಬಾರದು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಚಿವರಾಗಿ ನಿನ್ನೆ ಅಧಿಕಾರ ಸ್ವೀಕರಿಸಿ ಮೊದಲ ದಿನವೇ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ 14 ಮತ್ತು 16 ಹಣಕಾಸು ಆಯೋಗಗಳ ಅನುದಾನಗಳ ಹಂಚಿಕೆಯ ತಾರತಮ್ಯ ಸರಿಪಡಿಸಲು ಮುಖ್ಯಮಂತ್ರಿಯವರೊಂದಿಗೆ ನಿಯೋಗದಲ್ಲಿ ತೆರಳಿ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಸಮಾಲೋಚಿಸಲು ಪೌರಾಡಳಿತ ಖಾತೆ ಸಚಿವ ಎಚ್ಸಿ ಬಾಲಕೃಷ್ಣ ನಿರ್ಧರಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಕೇಂದ್ರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಚಿತ್ರದುರ್ಗದ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೊಸೈಟಿ ಆವರಣದಲ್ಲಿ ಈ ತಿಂಗಳ 25 ತಾರೀಖಿನಿಂದ ಅಕ್ಟೋಬರ್ 8 ಸ್ವಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಿದೆ. ಹೆಚ್ಚಿನ ಮಾಹಿತಿಗೆ ಆಸಕ್ತರು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಸೂರಜ್ ಕುಮಾರ್ ಅವರನ್ನು ಸಂಪರ್ಕಿಸಬಹುದು. ಪ್ರಧಾನಮಂತ್ರಿ ಇಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್ ಪಿಎಂ ಇ ಡ್ರೈವ್ ಯೋಜನೆ ಅಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 515 ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಒಟ್ಟು 1,200 ಅಧಿಕ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಬೀದರ್ ತಾಲೂಕು ಚೊಂಡಿ ಗ್ರಾಮದ ಸಮೀಪದ ಅರಣ್ಯದಲ್ಲಿ ಕೃಷ್ಣಮೃಗ ಬೇಟೆಯಾಡಿದ ಆರೋಪದ ಮೇಲೆ ಕಲಬುರಗಿ ಜಿಲ್ಲೆ ಚಿಂಚೋಳಿಯ 3 ಗ್ರಾಮಸ್ಥರ ಸಹಕಾರದಿಂದ ಜನವಾಡ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಂಧಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಇಂದು ಎಂದೆಂದು. ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:06 58 ಸೆಕೆಂಡ್ಗಳು. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕರೆಗೊಂದು ಹಾಡಿನ ಸಮಯ. ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಲು ನೀವು ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ 0802226125708 0802-612-6125 ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು.

0: ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು? ಹಲೋ ಮಾತಾಡಿ.
1: ಹಲೋ ಹೇಳಿ ಮೇಡಮ್, ಅವರೇ
0: ನೀವ್ ಹೇಳ್ಬೇಕು, ಯಾರು ಮಾತಾಡ್ತಿರೋದು?
1: ಹಲೋ
0: ಹಲೋ ಮಾತಾಡಿ.
1: ಅಲ್ಲ ಮತ್ತೆ ನೀನ್ ಎಡವ ಹಾದಿಯಲ್ಲಿ ನಗೆ ಹೂ ಬಾರದಿಲ್ಲ ಅಂತ ಸಾಕ್ತಿದ್ದಾರೆ ಮೇಡಮ್ ಅವರೇ.
0: ಹಾಕ್ತಿವಿ. ನಿಮ್ಮ ಹೆಸರು ಹೇಳಿ.
1: ಮಾತಾಡ್ತಾ ಇದ್ದೀನಿ, ನೀವೇ ನಿಮ್ಗೆ ಕೆಲಸ ಇಲ್ಲ.
0: ಹೆಸರು ಹೇಳಿ, ಹೆಸರು ಹೇಳಿ, ನಿಮ್ಮ ಹೆಸರೇನು?
1: ನನ್ನ ಹೆಸರು ಚಂದ್ರಶೇಖರ್ ಅಂತ ಮೇಡಮ್. ರಿಟೈರ್ ಸಬ್ ಇನ್ಸ್ಪೆಕ್ಟರ್.
0: ಹಾ ಹಾ, ಎಲ್ಲಿಂದ ಕರೆ
1: ಮಾಡ್ತಿದ್ದೀನಿ?
0: ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಹಲೋ,
0: ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ನಾನೀಗ ರಿಟೈರ್ಡ್ ಆಗಿದ್ದೀನಿ ಮೇಡಮ್, ರಿಟೈರ್ಡ್ ಪೊಲೀಸ್ ಆಫೀಸರ್. ನಾನು ರಿಟೈರ್ಡ್ ಆಗಿದ್ದೀನಿ.
0: ಓಕೆ, ಖಂಡಿತ ನಿಮ್ಮ ಇಷ್ಟದ
1: ಯಾವಾಗ ವಿದ್ವಾರ್ತಿ ಕೇಳ್ತಾ ಇದ್ದೀನಿ, ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಕೇಳ್ತಾ ಇರ್ತೀನಿ ಮೇಡಮ್ ಅವರೇ.
0: ಓಕೆ, ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಆಯ್ತು ಮಾ. ಓಕೆ,
0: ಬಂಗಾರದ ಹೂ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಪಿ ಸುಶೀಲಾ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಮುಂದಿನ ಕಾಲರ್ ಯಾರು ಅಂತ ನೋಡುವಂತ ಸಮಯ. ಹಲೋ, ರಶ್ಮಿ ಅವರು ಮಂಡ್ಯದಿಂದ ಕರೆ ಮಾಡಿ ಅವರ ಯಜಮಾನರಿಗೋಸ್ಕರ ಒಂದು ಗೀತೆಯನ್ನ ಕೇಳಿದ್ದಾರೆ. ಮರೆಯಲಾಗದ ಕಥೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಈ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 12:21:33 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಲು ವಿವಿಧ ಭಾರತಿ ಕರೆ ನಿಲಯಕ್ಕೆ ಕರೆ

0: ಮಾಡ್ಬೋದು 0802226127 0802 5271257. ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ಬೋದು ನೀವು. ದಯವಿಟ್ಟು ಕರೆ ಮಾಡಿದವರೇ ಕರೆ ಮಾಡದಲೇ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ಕರೆ ಸಿದ್ಧವಾಗಿದೆ, ಯಾರು ಅಂತ ನೋಡೋಣ. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು? ಹಲೋ ಮಾತಾಡಿ.
1: ನನ್ನ ಹೆಸರು ಮಮತಾ ಅಂತ.
0: ಮಮತಾ, ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ನಾವು ಸರ್ಕಿಪ್ ಎಲ್ಲ ವ್ಯಾಪಾರ ಮಾಡ್ತೀವಿ ಮೇಡಮ್.
0: ಹೌದಾ, ಇವತ್ತೇನ್ ಡ್ಯೂಟಿ ಹೋಗ್ಲಿಲ್ವಾ? ಇವತ್ತು ಹೋಗ್ಲಿಲ್ವಾ ವ್ಯಾಪಾರಕ್ಕೆ?
1: ಇವತ್ತು ಹೊರಗಡೆನೆ ಇದ್ದೀನಿ ಮೇಡಮ್.
0: ಹೌದಾ, ವ್ಯಾಪಾರ ಮಾಡ್ಕೋತ ಹಾಡು ಕೇಳ್ತಾ ಇದ್ದೀರಾ?
1: ಹೌದೌದು ಮೇಡಮ್, ನಾವು ಬೆಳಿಗ್ಗೆ 6 ಗಂಟೆಗೆ ಹಾಕಿದ್ರೆ ನೈಟ್ 12 ಗಂಟೆವರೆಗೂ ಕೇಳಿಸ್ಕೊತಾ ಇರ್ತೀನಿ.
0: ವ್ಯಾಪಾರ ಮಾಡ್ತಾ ಅದ್ ಹೆಂಗ್ ಕೇಳ್ತೀರಿ? ಜನರ ಹತ್ರ ಮಾತಾಡ್ತಾ ಇರ್ತೀರಲ್ವಾ?
1: ಇಲ್ಲ, ನಾವು ಫ್ರೆಂಡ್ಸ್ ಹತ್ರ ಮಾತಾಡೋದ್ರ ಜೊತೆಯಲ್ಲಿ ರೇಡಿಯೋ ತುಂಬಾ ಕೇಳ್ತೀವಿ.
0: ಇಯರ್ ಫೋನ್ ಹಾಕೊಂಡಿರ್ತೀರಾ ಅನ್ಸುತ್ತೆ.
1: ಹೌದು ಮೇಡಮ್, ಇಲ್ಲಿ ಹೊರಗಡೆ ಪಬ್ಲಿಕ್ ಪ್ಲೇಸ್ ತುಂಬಾ ಗಲಾಟೆ ಇದೆ.
0: ಓಕೆ ಓಕೆ, ಯಾವ ಹಾಡು ಬೇಕಿತ್ತು
1: ನಿಮಗೆ? ಈ ಬಂದ ಅನುಬಂಧ ಅನ್ನೋ ಫಿಲಮ್ ಇಂದ ಚೈತ್ರ ಬರುವ ಕಾಲದಿ ಆಷಾಢ ಬಂದಿತೇ ಅಂತ ಒಂದು ಹಾಡಿದೆ, ಮಾಡಿರೋದು.
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್,
0: ಮಮತಾ ಅವ್ರಿಗೋಸ್ಕರ ಹಾಡು ಮೂಡಿ ಬರ್ತಾ ಇದೆ, ಚೈತ್ರ ಬರುವ ಮಾಸದಲ್ಲಿ ಅನ್ನೋ ಗೀತೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ಸಾಕ್ತಾ ಇದ್ದೀವಿ, ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ ಮಾತಾಡಿ, ಹಲೋ ಮಾತಾಡಿ, ಹಲೋ ಹಳ್ಳಿ ಮೇಷ್ಟ್ರು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಕಾಲರ್ ಒಬ್ರು ಕರೆ ಮಾಡಿ ಈ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಕೆ.ಜೆ.ಜೇಸುದಾಸ್ ಅವರು ಮತ್ತು ಸಂಗಡಿಗರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಹಲೋ ಹಲೋ ಹಲೋ ಹಲೋ ಹಲೋ, ಮಾತಾಡಿ. ಹಲೋ ಹಲೋ ಮಾತಾಡಿ. ಹಲೋ ಶಂಕರ್ ಅವರೇ, ಮಾತಾಡಿ. ಬೆಂಗಳೂರಿನ ಬಸವೇಶ್ವರ್ ನಗರದಿಂದ ಶಂಕರ್ ಅವರು ಮಾತಾಡಿದ್ರು. 3 ತಿಂಗಳಿಂದ ಸತತವಾಗಿ ಕರೆ ಮಾಡ್ತಾ ಇದ್ದೀನಿ, ಇವತ್ತು ಕರೆ ಕನೆಕ್ಟ್ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ ಅಂತ ತುಂಬ ಒಂದು ಖುಷಿಯಿಂದ ಮಾತಾಡ್ತಾ ಇದ್ರು. ಯಾಕೋ ಅವರು ಮಾತಾಡಲಿಲ್ಲ, ವಾಯ್ಸ್ ಕೇಳಿಸ್ಲಿಲ್ಲ ನಮಗೆ. ಒಲವಿನ ಉಡುಗೊರೆ ಚಿತ್ರದ ಗೀತೆಗಾಗಿ ಅವರು ರಿಕ್ವೆಸ್ಟ್ನ ಕೇಳಿದ್ದಾರೆ. ಮೂಡಿ ಬರ್ತಾ ಇದೆ ಪಿ ಜಯಚಂದ್ರನ್ ಅವರ ಹಾಡುಗಾರಿಕೆಯಲ್ಲಿ ಎಂ ರಂಗರಾವ್ ಅವರ ಸಂಗೀತದ ಗೀತೆ.

0: ಸಮಯ ಆಗಿದೆ 12:38:10. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕೇಳುಗರ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ಕರೆ ಕನೆಕ್ಟ್ ಆಗುತ್ತೆ, ಮಾತಾಡೋ ಅಷ್ಟೊತ್ತಿಗೆ ಕರೆ ಕಟ್ ಮಾಡಿಟ್ಟಿರ್ತಾರೆ. ಕಾಲರ್ ಒಬ್ಬರು ಕರೆ ಮಾಡಿ ಬೆಟ್ಟದ ಹೂ ಚಿತ್ರದ ಗೀತೆಗಾಗಿ ರಿಕ್ವೆಸ್ಟ್ನ ಕೇಳಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.
1: ನಾನು
2: ಐ,
1: ನೀನು
2: ಯು,
1: ಕಾಡು
2: ಫಾರೆಸ್ಟ್,
1: ಬೆಟ್ಟ
2: ಮೌಂಟೇನ್,
1: ಹೂ
3: ಫ್ಲವರ್,
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್.

ಮತ್ತೊಬ್ಬ ಕಾಲರ್ ನಮ್ಮ ಜೊತೆಯಾಗಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ ಹಲೋ ಹಲೋ ಹಲೋ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸೈಡಿಗೆ ಬಂದು ಮಾತಾಡಿ. ಹಲೋ, ತುಂಬಾ ಜೋರಾಗಿ ಗಾಳಿ ಬೀಸುವ ಸದ್ದು ಕೇಳ್ತಾ ಇದೆ, ಸೌಂಡ್ ಕೇಳ್ತಾ ಇದೆ ನಮಗೆ. ಕಾಲರ್ ಕರೆ ಮಾಡಿದ್ರು, ಒಬ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ನಮಗೆ ಹಾಡಬೇಕು ಅಂತ ಕೇಳಿದ್ರು. ವಿಜಯ ನಾರಸಿಂಹ ಅವರ ಸಾಹಿತ್ಯದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ. ಚಿತ್ರ ಮಾಂಗಲ್ಯ ಭಾಗ್ಯ.

0: ಮುಂದಿನ ಕರೆ ಸ್ವೀಕರಿಸುವಂತ ಸಮಯ. ಹಲೋ ಹಲೋ ಹಲೋ ಮಾತಾಡಿ.
1: ಹಲೋ
0: ಹಾ ಹಲೋ ಮಾತಾಡಿ.
1: ಹಾ ಹೇಳಿ ಮೇಡಮ್.
0: ನೀವು ಹೇಳಿ, ಎಲ್ಲಿ ಕರೆ ಮಾಡಿದ್ದೀರಾ?
1: ಹಾ ನಮಸ್ಕಾರ ಮೇಡಮ್.
0: ನಮಸ್ಕಾರ, ಹೇಳಿ ಮಾತಾಡಿ.
1: ಹಲೋ
0: ಹಾ ಮಾತಾಡಿ, ನಿಮ್ಮ ಹೆಸರೇನು?
1: ಹಾ ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಿಮ್ಮ ಹೆಸರೇನು?
1: ಹಾ ವಿಜಯನಗರ ಜಿಲ್ಲೆ ಅಗ್ರಹೊಳೆ ತಾಲೂಕು ಕಂಪಸಗರದಿಂದ ಸೋಮಶೇಖರ್ ತಟ್ಟಿ ಮೇಡಮ್ ಮಾತಾಡೋದು.
0: ಸೋಮಶೇಖರ್ ಅವರೇ, ಯಾವಾಗ ಕರೆ ಮಾಡಿದ್ರಿ ನೀವು ವಿವಿಧ ಭಾರತಿಗೆ?
1: ಹಾ ಮೇಡಮ್,
0: ಯಾವಾಗ?
1: ನಮಗೆ ಯುದ್ಧಕಾಂಡದಿಂದ ಸೋಲೆ ಇಲ್ಲ ಸಾಂಗ್ ಬೇಕಾಯ್ತು ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ. ಯಾವಾಗ ಕರೆ ಮಾಡಿದ್ರಿ ಅಂತ ಕೇಳಿದೆ. ಹಲೋ
1: ಹಲೋ,
0: ಈ ಮೊದಲು ಕರೆ ಮಾಡಿದ್ರಾ?
1: ಇಲ್ಲ ಮೇಡಮ್, ಫಸ್ಟ್ ಟೈಮ್ ಮೇಡಮ್ ಮಾಡಿದ್ದು.
0: ಫಸ್ಟ್ ಟೈಮ್ ಮಾಡಿರೋದು, ಓಕೆ. ಮತ್ತೆ ಏನ್ ಮಾಡ್ಕೊಂಡಿರೋದು ನೀವು?
1: ಹಲೋ
0: ಏನ್ ಏನ್?
1: ನಮಸ್ಕಾರ ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ?
1: ಹಾ ನಾವು ಕಿರಣ ಅಂಗಡಿ ಇದೆ ಮೇಡಮ್ ನಮ್ದು.
0: ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ ಯುದ್ಧಕಾಂಡ ಚಿತ್ರದಿಂದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಸಾರ ಆಗ್ತಾ ಇದೆ ಯುದ್ಧಕಾಂಡ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆಯನ್ನ ಸ್ವೀಕರಿಸುವಂತಹ ಸಮಯ. ಹಲೋ ಹಲೋ, ಮಾತಾಡಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಹಲೋ,
0: ಮಾತಾಡಿ. ರೇಡಿಯೋ ಕೇಳ್ಕೊಂಡು ಮಾತಾಡಬೇಡಿ, ಸ್ವಲ್ಪ ದೂರ ಬಂದು ಮಾತಾಡಿ. ನಿಮ್ಮ ಹೆಸರೇನು?
1: ಶಿವಕುಮಾರ್ ಅಂತ ಮೇಡಮ್.
0: ಶಿವಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಾನು ನಂಜನಗೂಡು ತಾಲೂಕು ಬೆಳಗಲಿ ಗ್ರಾಮ ಮೇಡಮ್.
0: ಎಲ್ಲಿ ಬರುತ್ತೆ ಇದು? ಉತ್ತರ ಕರ್ನಾಟಕನ?
1: ಇಲ್ಲ, ನಮ್ದು ಬೆಳಗಲಿ, ನಂಜನಗೂಡು ತಾಲೂಕು.
0: ಮೈಸೂರ್ ಹತ್ರನಾ
1: ಮೇಡಮ್? ಕೇಳಿಸ್ತಾ ಇಲ್ಲ.
0: ಯಾವ ಹಾಡು ಬೇಕು ಹೇಳಿ.
1: ನನಗೆ ದಿಗ್ಗಜರಿಂದ
0: ಚಿನ್ನ ಗೀತೆ ಕೇಳಿದ್ರಿ. ಚಿನ್ನ ಗೀತೆ ಬೇಕು ಅಂತ
1: ಮೇಡಮ್?
0: ಚಿನ್ನ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಕೇಳಿದ್ರಿ.
1: ದಿಗ್ಗಜರಿಂದ ನಮ್ಮ ಫ್ರೆಂಡ್ಗೋಸ್ಕರ ಸಾಂಗ್ ಬೇಕಿತ್ತು ಮೇಡಮ್.
0: ಯಾವ ಸಾಂಗು? ಕುಚಿಕ್ಕು ಕುಚಿಕ್ಕುನಾ?
1: ಮೇಡಮ್,
0: ಹಾ, ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಸಮಯ ಆಗಿದೆ 12:54 ಹಾಗೆ ಹೋಯ್ತು ಹೇಳ್ತಾ ಹೇಳ್ತಾ. ಇದು ಕರೆಗೊಂದು ಗೀತೆಯ ಕೊನೆಯ ಕರೆ ಇದಾಗಿತ್ತು. ಕೊನೆಯ ಕರೆಗೊಂದು ಹಾಡಿನ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ದಿಗ್ಗಜರು ಚಿತ್ರದಿಂದ ಕುಚಿಕ್ಕು ಕುಚಿಕ್ಕು ಎನ್ನುವ ಹಾಡು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಈ ಗೀತೆಯೊಂದಿಗೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್.
2: ಜೀವ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೆಪಿಸಿಎಲ್ನ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಹಣ ಅಕ್ರಮ ವರ್ಗಾವಣೆಯ ಭಾಗವಾಗಿ ರಾಜ್ಯದ 21 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿದ ಗಣಿ ಮತ್ತು ಖನಿಜ ತಿದ್ದುಪಡಿ ಮಸೂದೆ 2026 ಮರುಪರಿಶೀಲಿಸಿ ಹಿಂಪಡೆಯುವಂತೆ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸುವಂತೆ ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರ ಬರೆದಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಪನ್ನೀರ್ಸೆಲ್ವಂ ಆಗಲಿ ಅಥವಾ ಯಾರೇ ಆಗಲಿ ಅವರಿಗೆ ಕನಿಷ್ಠ ಸಂಸ್ಕೃತಿ ಇರಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ತಂಡಗಳ ಬರಗಾಲ ಅಧ್ಯಯನ ಸಂಬಂಧಿತ ವರದಿಯನ್ನು ಶೀಘ್ರವೇ ಸಲ್ಲಿಸಲಾಗುವುದು ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ನೂತನ ಉಪಸಭಾಪತಿ ಆಗಿ ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾಕ್ಟರ್ ಉಮಾಶ್ರೀ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ. ಜೆಎಸ್ಎಸ್ಸಿ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮುಖಂಡ ದೇವೇಂದ್ರನಾಥ್ ಮಹತೋ ಸೇರಿದಂತೆ 4 ಅಭ್ಯರ್ಥಿಗಳು ತಮ್ಮ 16 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಮತ ರಾಜಕಾರಣಕ್ಕಾಗಿ ವಿರೋಧ ಪಕ್ಷಗಳು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಕುರಿತು ಸುಳ್ಳು ಮಾಹಿತಿ ಹಾಗೂ ಗೊಂದಲಗಳನ್ನು ಹರಡುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಇಂದಿನ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಇಂದು 64 ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರಿಯಾದ ಕಾಲಿನ್ಸ್ ವ್ಯಾಲೆಂಟೈನ್ ಫಿಲಿಮೆನ್ ವಿರುದ್ಧ ಸೆಣಸಲಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4 ದಿನವಾದ ಇಂದು ಭಾರತ ಮುನ್ನಡೆ ಸಾಧಿಸಿದ್ದು ತನ್ನ 2 ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 120 ರನ್ ಗಳಿಸಿ ಆಡುತ್ತಿದೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಸಂದೇಶಗಳನ್ನ ನೋಡುವಂತ ಸಮಯ ಈಗ. ನಮ್ಮ ವಿವಿಧ ಭಾರತೀಯ ಕೇಳುಗರು ನಮ್ಗೆ ಇಷ್ಟವಾದ ಹಾಡುಗಳನ್ನೇ ಕೇಳಿ ನಮ್ಮ ಕಿವಿಯಲ್ಲೇ ಗುಯಿಗುಡುವ ಹಾಡುಗಳನ್ನು ಕೇಳುವಾಗ ಕಾಲ್ ಮಾಡೋದು ತುಸು ತೊಂದರೆ ಆಗುತ್ತೆ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ವಿಲಿಯಂ ಪರ್ಲಡ್ಕ ಪುತ್ತೂರಿಂದ ಸಂದೇಶ ಬಂದಿದೆ. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಕರೆಗೊಂದು ಗೀತೆ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೌರವ ಚಿತ್ರದ ಹಾಡು ಇದು ಇಳ್ಕಲ್ ಸೀರೆ ಉಟ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆ ಅಂತ ಒಬ್ಬ ಕೇಳುಗರು ಕೇಳಿದರು, ಆದರೆ ಅದು ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆನೇ ಅದರಲ್ಲಿದೆ. ಹಾಗೆ ನಿರ್ಮಲಾ ಅವರು ಕೂಡ ಸಂದೇಶವನ್ನು ಕಳಿಸಿದೆ, ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳಿ. ಹಾಗೆ ಯಾರಿದು ನನ್ನ ಗೀತೆ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಕಾಲರ್ ಒಬ್ಬರು ಕರೆ ಮಾಡಿದ್ರು, ಅವರು ಆನ್ ಏರ್ ಕನೆಕ್ಟ್ ಆಗಲಿಲ್ಲ, ಕಟ್ ಮಾಡಿಬಿಟ್ರು. ಹಾಗೆ ಕಲಾಭಾರತಿ ಹಾಗೂ ಕರೆಗೊಂದು ಹಾಡು ಇಷ್ಟ ಆಯಿತು, ಆದರೆ ನಮಗೆ ಕರೆ ಸಿಗ್ತಾ ಇಲ್ಲ, ಪರವಾಗಿಲ್ಲ ಆದ್ರೂ ಹಾಡು ಕೇಳ್ತಾ ಇದ್ದೀವಿ ಅಂತ ಹೇಳಿ ಮಯೂರ್ ಕೋಟಿ ಜನ್ನಾಪುರದಿಂದ ಸಂದೇಶವನ್ನು ಕಳಿಸಿದರೆ. HS ಮೂರ್ತಿಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300 ಅಧಿಕ ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಪರಿಸರ ಕ್ಷೇತ್ರದ ಕುರಿತು ಕೇಂದ್ರೀಕೃತ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ಈ ಸಭೆ ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ಸಭೆ ನಡೆಯುತ್ತಿದೆ. ಸುಸ್ಥಿರ ಜೀವನಶೈಲಿ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಪ್ರಮುಖ ಆದ್ಯತಾ ಕ್ಷೇತ್ರಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಎಸ್ಐಟಿ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ದೋಷಮುಕ್ತ ವರದಿ ನೀಡಿದೆ. ಅಕ್ರಮದ ಆರೋಪಗಳ ಹಿನ್ನೆಲೆಯಲ್ಲಿ ಜೂನ್ 27 ಇಬ್ಬರು ರಾಜೀನಾಮೆ ನೀಡಿದ್ದರು. ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ 3 ಸದಸ್ಯರ ಎಸ್ಐಟಿ ಅಂತಿಮ ವರದಿಯನ್ನು ಟ್ರಸ್ಟ್ಗೆ ಸಲ್ಲಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 8 ಆರೋಪಿಗಳನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗಿದೆ. ಜೆಎಸ್ಎಸ್ಸಿ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮುಖಂಡ ದೇವೇಂದ್ರನಾಥ್ ಮಹತೋ ಸೇರಿದಂತೆ 4 ಅಭ್ಯರ್ಥಿಗಳು ತಮ್ಮ 16 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಸಚಿವರಾದ ದೀಪಿಕಾ ಪಾಂಡೆ ಸಿಂಗ್ ಮತ್ತು ಇರ್ಫಾನ್ ಅನ್ಸಾರಿ ಅವರು ರಾಂಚಿ ಆಸ್ಪತ್ರೆಯಲ್ಲಿ ಪಾನೀಯ ನೀಡುವ ಮೂಲಕ ಈ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಸರ್ಕಾರದ ಈ ನಿರ್ಧಾರವನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮೊದಲ ಹಂತದ ವಿಜಯವೆಂದು ಸಂಭ್ರಮಿಸಿದ್ದರೂ ನೇಮಕಾತಿ ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಸುಧಾರಣಾ ವೇದಿಕೆಯು ತನ್ನ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಈ ನಡುವೆ 2014 ನಡೆದ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಪರಿಶೀಲನೆಗೆ ಆದೇಶಿಸಿರುವ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಐಎಎಸ್ ಅಧಿಕಾರಿ ಅಮಿತಾಭ್ ಕೌಶಲ್ ನೇತೃತ್ವದಲ್ಲಿ ಸುಧಾರಣಾ ಸಮಿತಿಯನ್ನು ರಚಿಸಿದೆ. ಮತ ರಾಜಕಾರಣಕ್ಕಾಗಿ ವಿರೋಧ ಪಕ್ಷಗಳು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಕುರಿತು ಸುಳ್ಳು ಮಾಹಿತಿ ಹಾಗೂ ಗೊಂದಲಗಳನ್ನು ಹರಡುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಖಾಸಗಿ ಸುದ್ದಿಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ತಿದ್ದುಪಡಿ ಮಸೂದೆ ವಿದೇಶಿ ಧನಸಹಾಯದ ಹರಿವಿನಲ್ಲಿ ಪಾರದರ್ಶಕತೆಯನ್ನು ತರಲಿದ್ದು ಶೀಘ್ರದಲ್ಲೇ ಸತ್ಯ ಹೊರಬೀಳಲಿದೆ ಎಂದು ಹೇಳಿದ್ದಾರೆ. ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿರುವುದು ಅತ್ಯುತ್ತಮ ನಿರ್ಧಾರ ಎಂದಿರುವ ಅವರು ವಿರೋಧ ಪಕ್ಷಗಳು ಸತ್ಯಕ್ಕೆ ದೂರವಾದ ವಿಷಯಗಳನ್ನು ಪ್ರಚಾರ ಮಾಡುತ್ತಿದೆ ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಿಗೆ ನೂತನ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ, ಸಹ ಉಸ್ತುವಾರಿಯಾಗಿ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನು ನೇಮಿಸಲಾಗಿದೆ. ಪಂಜಾಬ್ ರಾಜ್ಯದ ಉಸ್ತುವಾರಿಯಾಗಿ ಡಾ ಸತೀಶ್ ಪೂನಿಯಾ ಹಾಗೂ ಗುಜರಾತ್ ರಾಜ್ಯದ ಉಸ್ತುವಾರಿಯಾಗಿ ತರುಣ್ ಚುಗ್ ಅವರನ್ನು ನೇಮಕ ಮಾಡಲಾಗಿದೆ. ಭಾರತದ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದು, ಅಮೆರಿಕದಲ್ಲಿ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ ಎಂದು ಹೇಳಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗಿನ ಇತ್ತೀಚಿನ ಸಂವಾದವನ್ನು ಉಲ್ಲೇಖಿಸಿರುವ ಅವರು, ಅಮೆರಿಕದಲ್ಲಿ ಮಾನ್ಯವಾದ ಭಾವಚಿತ್ರದ ಗುರುತಿನ ದಾಖಲೆ ಕಡ್ಡಾಯವಿಲ್ಲದೆ ಚುನಾವಣೆ ನಡೆಸುವುದು ಹೇಗೆ ಸಾಧ್ಯ ಎಂದು ಜ್ಞಾನೇಶ್ ಕುಮಾರ್ ಪ್ರಶ್ನಿಸಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ಫೆಡರಲ್ ಚುನಾವಣೆಯಲ್ಲಿ ಮತದಾನಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸೇವ್ ಅಮೆರಿಕ ಕಾಯ್ದೆಯನ್ನು ಅಂಗೀಕರಿಸುವಂತೆ ಅಧ್ಯಕ್ಷ ಟ್ರಂಪ್ ಅಮೆರಿಕ ಸಂಸತ್ಗೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಪ್ರಸ್ತಾವಿತ ಕಾಯ್ದೆಯಡಿ ಫೆಡರಲ್ ಚುನಾವಣೆಗಳಿಗೆ ನೋಂದಾವಣಿ ಸಂದರ್ಭದಲ್ಲಿ ಅಮೆರಿಕದ ಪೌರತ್ವ ದಾಖಲೆ ಹಾಗೂ ಸರ್ಕಾರ ನೀಡಿರುವ ಭಾವಚಿತ್ರದ ಗುರುತಿನ ಚೀಟಿ ಒದಗಿಸುವುದು ಕಡ್ಡಾಯವಾಗಲಿದೆ. ಅಮೆರಿಕದ ನಾಗರಿಕರು ಮಾತ್ರ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆ ಉದ್ದೇಶಿಸಿದೆ ಎಂದು ಶ್ವೇತಭವನ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗ KPSC ನಡೆದಿದೆ ಎನ್ನಲಾದ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ED ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಮತ್ತು ವಶ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ PMLA ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ED ದಾಳಿಗೊಳಗಾದ ಸ್ಥಳಗಳಲ್ಲಿ ಬೆಂಗಳೂರಿನ KPSC ಮುಖ್ಯ ಕಚೇರಿ, ಅಮಾನತುಗೊಂಡಿರುವ KPSC ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು FIR ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆ ಸೋರಿಕೆ, OMR ಉತ್ತರ ಪ್ರಶ್ನೆ ಪತ್ರಿಕೆ ತಿದ್ದುಪಡಿ ಹಾಗೂ KPSC ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಈ ದೂರುಗಳಲ್ಲಿದ್ದು ED ತನಿಖೆ ತೀವ್ರಗೊಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವಾನ್ವಿತ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಾಗಿದೆ. ಕಠ್ಮಂಡುವಿನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ನೇಪಾಳದ

ರಾಷ್ಟ್ರಪತಿ ರಾಮಚಂದ್ರ ಫೌಡೆಲ್ ಅವರು ಈ ಗೌರವವನ್ನು ಪ್ರದಾನ ಮಾಡಿದರು. 1950 ಭಾರತ ಮತ್ತು ನೇಪಾಳ ಪರಸ್ಪರರ ಸೇನಾ ಮುಖ್ಯಸ್ಥರಿಗೆ ಗೌರವಾನ್ವಿತ ಜನರಲ್ ಹುದ್ದೆ ನೀಡುವ ದೀರ್ಘಕಾಲದ ಪರಂಪರೆಯ ಮುಂದುವರಿಕೆಯಾಗಿದೆ. ಜಾಂಬಿಯಾ ಅಧ್ಯಕ್ಷರಾಗಿ ಹಕೈಂಡೆ ಹಿಚೆಲೆಮಾ ಅವರು 2ನೇ ಬಾರಿ 5 ವರ್ಷದ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಎಂದು ಜಾಂಬಿಯಾ ಚುನಾವಣಾ ಆಯೋಗ ಘೋಷಿಸಿದೆ. ಹಿಚೆಲೆಮಾ 29 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದು ಪ್ರತಿಸ್ಪರ್ಧಿ ಬ್ರಿಯಾನ್ ಮುಂಡುಬಿಲೆ 18 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ. ಮತ ಎಣಿಕೆ ವೇಳೆ ಭದ್ರತಾ ಕಾರಣಗಳಿಂದ ಉಂಟಾದ ಅಡಚಣೆ ಹಾಗೂ ಮತಗಟ್ಟೆ ಅಧಿಕಾರಿಗಳ ಮೇಲಿನ ದಾಳಿ, ಮತಪತ್ರಗಳ ಕಳವು ಪ್ರಕರಣಗಳಿಂದ ಚುನಾವಣೆ ಗಮನ ಸೆಳೆದಿತ್ತು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಇಂದಿನ ಪಂದ್ಯದಲ್ಲಿ ಹಲವು ಪ್ರಮುಖ ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯಸೇನ್ ಇಂದು ನಡೆಯಲಿರುವ 64ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಕಾಲಿನ್ಸ್ ವ್ಯಾಲೆಂಟೈನ್ ಫಿಲಿಮ್ಯಾನ್ ವಿರುದ್ಧ ಸೆಣಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡ ಕಣಕ್ಕಿಳಿಯುತ್ತಿದ್ದರೆ ತಾರಾ ಶೆಟ್ಲರ್ ಪಿವಿ ಸಿಂಧು ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಗಾಯತ್ರಿ ಗೋಪಿಚಂದ್ ಮತ್ತು ತ್ರಿಷಾ ಜಾಲಿ ಜೋಡಿ ಹಾಗೂ ಸಿಮ್ರನ್ ಸಿಂಗಿ ಮತ್ತು ಕವಿತ್ರಿಯಾ ಸೆಲ್ವಂ ಜೋಡಿ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿಂದು ಕಣಕ್ಕಿಳಿಯುತ್ತಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸಿ 317 ರನ್ಗಳ ಮುನ್ನಡೆಯಲ್ಲಿದೆ. ನಿನ್ನೆ 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ಶ್ರೀಲಂಕಾ ತಂಡವನ್ನು 284 ರನ್ಗಳಿಗೆ ಸೀಮಿತಗೊಳಿಸುವಲ್ಲಿ ಸಫಲವಾಯಿತು. ಆ ಮೂಲಕ ಇಂದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಭಾರತ 178 ರನ್ಗಳ ಮುನ್ನಡೆಯೊಂದಿಗೆ ಆರಂಭಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಎ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300ಕ್ಕೂ ಅಧಿಕ ರನ್ಗಳ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:22:20 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ವಾಟ್ಸಪ್ ಸಂದೇಶದ ಮೂಲಕ ಉತ್ತರ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029948301. ರಸಪ್ರಶ್ನೆಗಳ ಉತ್ತರದೊಂದಿಗೆ ಸುಮಧುರವಾದ ಗೀತೆಗಳನ್ನು ಕೂಡ ಆಲಿಸಬಹುದು. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ರಸಪ್ರಶ್ನೆ ಕಾರ್ಯಕ್ರಮದ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯವು ತನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೆಡ್ ಟೇಬಲ್ ಟಾಪ್ ರಸ್ತೆ ಗುರುತುಗಳನ್ನು ಪರಿಚಯಿಸಿದೆ? ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯವು ತನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೆಡ್ ಟೇಬಲ್ ಟಾಪ್ ರಸ್ತೆ ಗುರುತುಗಳನ್ನು ಪರಿಚಯಿಸಿದೆ? ಉತ್ತರ ಕಳಿಸೋ ಸಂಖ್ಯೆ ನಿಮಗೆ ಗೊತ್ತೇ ಇದೆ: 9483091029. ಮೂಡಿ ಬರ್ತಾ ಇದೆ ಅಪರಂಜಿ ಚಿತ್ರದಿಂದ ವಾಣಿ ಜಯರಾಮ್ ಅವರ ಹಾಡುಗಾರಿಕೆಯಲ್ಲಿ, ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿರುವ ಗೀತೆ. ನಿಮಗೆಲ್ಲರಿಗೂ ಸ್ವಾಗತ ಕೋರುವ ಸಲುವಾಗಿ

ಗೋಕುಲ ಕೃಷ್ಣಂಗೆ ಸ್ವಾಗತ ಕೋರಿದ್ರೆ ನಮ್ಮ ವಿವಿಧ ಭಾರತೀಯ ಎಲ್ಲ ಕೇಳುಗರಿಗೂ ಕೂಡ ನಾನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ರಸಪ್ರಶ್ನೆಯ ಕಾರ್ಯಕ್ರಮಕ್ಕೆ. ಆ ಪ್ರಶ್ನೆಯನ್ನು ಕೇಳಿದ್ವಿ, ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯವು ತನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೆಡ್ ಟೇಬಲ್ ಟಾಪ್ ರಸ್ತೆ ಗುರುತುಗಳನ್ನು ಪರಿಚಯಿಸಿದೆ ಅಂತ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದರೆ, ನೇತ್ರಾ ಕೆಂಗೇರಿ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಕಬಾಡಿ ವೆಂಕಟೇಶ್, ಹಾಗೇನೆ ಬಿಂದು ಪ್ರಕಾಶ್ ಅನ್ನಪೂರ್ಣ, ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ವಾಸುಕಿ ಸಾಗರ, ದೇವಿ ಸಿಂಗ್, ಸರೋಜಾ ಸಿಂಗ್ ಹಾಗೆ, ಅನುಪಮಾ ಕುಮಾರ ಪಾರ್ಕಿಂದ, ಶಾಂತಿನಿ ಹಾಸನದಿಂದ, ಪದ್ಮಶ್ರೀ ಕುಟುಂಬದವರು ಸುಜಾತ ಆರ್ ಗಣೇಶ್ ಹಾಗೆ, ಸುದರ್ಶನ್ ರಾಜ ಗೋಪಾಲನಗರದಿಂದ, ರಾಜಾನಂದ್ ಡಿ ಎಸ್ ಹೊರಮಾವು ಹಾಗೇನೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಚೈತ್ರಾ ಡಿ ಎಂ ಕಾಮಲಾಪುರ ನೆಲಮಂಗಲ ತಾಲೂಕಿನಿಂದ, ಹಾಗೇನೆ ವರಲಕ್ಷ್ಮಿ ಪೀಣ್ಯದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಗಾಯತ್ರಿ ಚಂದ್ರಶೇಖರ್, ಲಲಿತಮಣಿ ಕಳಸದಿಂದ, ಜಬಲ್ಪುರ ಇದು ಯಾರಿದು ಹೆಸರು, ಉಮಾಕಿಶೋರ್ ಬಿ ಟಿ ಎಂ ಲೇಔಟಿಂದ, ಎಂ ಈಶಣ್ಣ ಮುತ್ತಿ ಗಾರಹಳ್ಳಿಯಿಂದ, ಹಾಗೆ ಉದಯ ಕರ್ಕೇರ ಉಡುಪಿಯಿಂದ, ಸಂಜನಾ ಮಹೇಶ್ ನಿಮ್ಮ ಉತ್ತರ ತಪ್ಪಾಗಿದೆ, ಹಾಗೆ ಹರೀಶ್ ಮಲ್ಲೇಶ್ವರಮಿಂದ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಹಾಗೆ ಮಾಧವಿ ಪ್ರಸಾದ್ ತಿಂಡ್ಲು ಇವ್ರ ಉತ್ತರ ಕೂಡ ಸರಿಯಾಗಿದೆ, ಇಂದುಮತಿ ನಾಯಕ್ ಹೆಬ್ರಿಯಿಂದ, ಹಾಗೆ ಕೆ ಎಚ್ ಬಿ ಕಾಲೋನಿ ಹರಿಹರಿಂದ ರಾಜ್ಕುಮಾರ್ ಕಾತರ್ಕಿ, ಹಾಗೆಯೇ ಗುರುರಾಜ್ ಸೋಮಯಾಜಿ ಜ್ಞಾನ ಭಾರತಿ ಇವ್ರ ಉತ್ತರ ತಪ್ಪಾಗಿದೆ. ಹಾಗೆ ಎಲ್ಲರ ಉತ್ತರನೂ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ, ಯಾರ ಹೆಸರು ಹೇಳಿಲ್ಲ ಅವರು ಸರಿಯಾದ ಉತ್ತರವನ್ನು ಕಳಿಸಿಲ್ಲ ಅಂತ ಅರ್ಥ. ಹಾಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಮಧ್ಯಪ್ರದೇಶ್, ಮಧ್ಯಪ್ರದೇಶ್ ರಾಜ್ಯದಲ್ಲಿ ಮಧ್ಯಪ್ರದೇಶ್ ಮತ್ತು ಭೋಪಾಲ್ ಮತ್ತು ಜಬಲ್ಪುರ್ವ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ 45 ನ್ಯಾಷನಲ್ ಹೈವೇ 45 ಈ ಪ್ರದೇಶದಲ್ಲಿ ರೆಡ್ ಟೇಬಲ್ ಟಾಪ್ ರಸ್ತೆ ಗುರುತುಗಳನ್ನು ಪರಿಚಯಿಸಿದ್ದಾರೆ. ಯಾಕೆ ಅಂದರೆ, ವೀರಾಂಗನಾ ದುರ್ಗಾವತಿ ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದಲ್ಲಿ ಟೈಗರ್ ರಿಸರ್ವ್ ಫಾರೆಸ್ಟ್ನಲ್ಲಿ ವನ್ಯಜೀವಿಗಳು ರಸ್ತೆ ದಾಟುವಾಗ ವಾಹನಗಳ ಅಪಘಾತ ತಪ್ಪಿಸಲು ಮತ್ತು ವಾಹನ ಸವಾರರು ವೇಗ ತಪ್ಪಿಸುವಂತೆ ಮಾಡಲು 5 ಮಿಲಿಮೀಟರ್ ದಪ್ಪದ ಕೆಂಪು ಬಣ್ಣದ ಗುರುತುಗಳನ್ನು ನಿರ್ಮಿಸ್ತಾರೆ. ಅಂದರೆ ಪ್ರಾಣಿಗಳು ರಸ್ತೆ ದಾಟ್ತಾ ಇರುತ್ತೆ, ಸಡನ್ನಾಗಿ ಬಂದುಬಿಡುತ್ತೆ, ಅದಕ್ಕೋಸ್ಕರ ನಿಧಾನವಾಗಿ ವಾಹನ ಸವಾರರು ವಾಹನವನ್ನು ಚಾಲನೆ ಮಾಡಲಿ ಅನ್ನೋ ಉದ್ದೇಶದಿಂದ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಪ್ರಶ್ನೆ ಹೀಗಿದೆ. ಚಂಡೀಗಢದ ಪ್ರಸಿದ್ಧ ರಾಕ್ ಗಾರ್ಡನ್ ಅನ್ನು ನಿರ್ಮಿಸಿದವರು ಯಾರು? ಚಂಡೀಗಢದ ಪ್ರಸಿದ್ಧ ರಾಕ್ ಗಾರ್ಡನ್ ಅನ್ನು ನಿರ್ಮಿಸಿದವರು ಯಾರು? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಮೂಡಿ ಬರ್ತಾ ಇದೆ, ಶ್ರಾವಣ ಬಂತು, ಶ್ರಾವಣದಲ್ಲೇ ಇದ್ದೀವಿ ಈಗ. ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಸಮಯ ಆಗಿದೆ 1:35:10 ಆಕಾಶವಾಣಿ ವಿವಿಧ ಭಾರತಿ ಕನ್ನಡವನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಚಂಡೀಗಢದ ಪ್ರಸಿದ್ಧ ರಾಕ್ ಗಾರ್ಡನ್ ಅನ್ನು ನಿರ್ಮಿಸಿದವರು ಯಾರು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆ ನೇತ್ರ ಕೆಂಗೇರಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಬಿಂದು ಪ್ರಕಾಶ್, ಹಾಗೆಯೇ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಅನುಪಮಾ ಕುಮಾರ ಪಾರ್ಕಿಂದ, ಕಲಾ ಅರುಣ್, ಹಾಗೆಯೇ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್, ಎನ್ ರಾಘವನ್ ವಿಲ್ಸನ್ ಗಾರ್ಡನ್ನಿಂದ, ರಾಜ್ಕುಮಾರ್ ಕಾತರಕಿ, ಹಾಗೆ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಸುಜಾತಾ ಆರ್ ಗಣೇಶ್ ರಾಜಾಜಿನಗರದಿಂದ, ರಮ್ಯಾ ಚಲ್ಲಹಳ್ಳಿ, ಹಾಗೆ ಪದ್ಮಜಾ ಶರತ್ ಭಿಡೆ ಹಂಪಿನಗರ ಬೆಂಗಳೂರು, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಂಪಸಾಗರ, ಹಾಗೆಯೇ ಉಮಾ ಕಿಶೋರ್ ಬಿಟಿಎಂ ಲೇಔಟ್ನಿಂದ ಹಾಗೆ ಸಂದೇಶ ಕಳಿಸಿದ್ದಾರೆ. ರಾಜಣ್ಣ ಡಿ ಎಸ್ ಹೊರಮಾವು ಆಗರದಿಂದ, ಹಾಗೆ ಶಾಂತಿನಿ ಹಾಸನದಿಂದ ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರು ಕಳಿಸಿಲ್ಲ ಇವರು, ಜಿ ಎಸ್ ಚಂದನ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಗಾಯತ್ರಿ ಚಂದ್ರಶೇಖರ್, ಹರೀಶ್ ಮಲ್ಲೇಶ್ವರಂ, ಹಾಗೆ ಮಹೇಶ್ ಬಿ ಸಿ ಸಿ ಲೇಔಟಿಂದ, ಮಮತಾ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಹಾಗೆ ರಾಧಾ ಹಿರಿಯಣ್ಣ ನೆಲಮಂಗಲದಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಮತ್ತಷ್ಟು ಸಂದೇಶಗಳು ಬಂದು ತಲುಪಿದೆ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಚೈತ್ರ ಡಿ ಎಂ ಹಾಗೇನೆ ಕಾಮಲಾಪುರದಿಂದ, ನುಂಕಪ್ಪ ಕಾಂಬ್ಳೆ ಹಾಗೆ ಎಲ್ ಎನ್ ಮೂರ್ತಿ ರಾಮಕೃಷ್ಣ ನಗರ ಮೈಸೂರು ಇವರ ಉತ್ತರ ತಪ್ಪಾಗಿದೆ. ಹಾಗೆ ಶಿವಶಂಕರ್ ವೇದವತಿ ಆನೇಕಲ್ನಿಂದ, ಕಸ್ತೂರಿ ಮಡಿಕೇರಿಯಿಂದ ಹಾಗೆ ಸಂದೇಶ ಬಂದಿದೆ. ಎ ಹರಿಹರನ್ ವಿಜ್ಞಾನ ನಗರದಿಂದ, ನಾಗಲಿಕರ್ ತಿಪ್ಪೇಸ್ವಾಮಿ ಆಲೂರಿನಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಾಗಪ್ರಸಾದ್ ಕಶ್ಯಪ್ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರಿನಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಅನಂತರಾಜು ಗೊರ್ಲಡ್ಕು ಮಾಧವಿ ಪ್ರಸಾದ್ ತಿಂಡ್ಲುವಿನಿಂದ, ಹಾಗೇನೆ ಮುರುಗೋಡ್ನಿಂದ ರಮೇಶ್, ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೇರೆಯಿಂದ, ವಾಸುಕಿ ಸಾಗರದಿಂದ, ಹಾಗೆ ಅಂಕುಶ್ ಬನ್ಹಟ್ಟಿಯಿಂದ ಬಾಗಲಕೋಟೆ, ಹಾಗೇನೆ ಯಾರಿದು ಸಂದೇಶ ಬಂದಿದೆ, ಯಲ್ಲಪ್ಪ ಯಾದವ್, ಹಾಗೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಗೀತಾ ನಂಜನಗೂಡು ಇವ್ರ ಉತ್ತರ ಕೂಡ ಸರಿಯಾಗಿದೆ. ಸ್ವರೂಪ್ ಲೋಕೇಶ್ ಮೀನಾಕ್ಷಿ 8ನೇ ಮೈಲಿಯಿಂದ, ಎಂ ಎಸ್ ರಾಘವೇಂದ್ರ ಹಾಗೆ ಎರಳನಾಲ ನಾಯಕ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಶ್ರವಣ್ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸುಧಾಮೂರ್ತಿ ಕೆ ಹಳ್ಳಿ ಬೆಂಗಳೂರಿನಿಂದ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾಗಿ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಚಂಡೀಗಢದ ಪ್ರಸಿದ್ಧ ರಾಕ್ ಗಾರ್ಡನ್ ಅನ್ನು ನಿರ್ಮಿಸಿದವರು ನೆಕ್ ಚಂದ್ ಸೈನಿ. ನೆಕ್ ಚಂದ್ ಸೈನಿ ಅವರು 1957 ರಹಸ್ಯವಾಗಿ ನಗರಾಡಳಿತಕ್ಕೆ ತಿಳಿಯದಂತೆ ತಮ್ಮ ಬಿಡುವಿನ ವೇಳೆಯಲ್ಲಿ ನಗರದ ತ್ಯಾಜ್ಯ ವಸ್ತುಗಳನ್ನು, ಅಂದರೆ ಒಡೆದ ಬಳೆಗಳು, ಟೈಲ್ಸು, ಹಾಗೆ ಪಿಂಗಾಣಿ ಪಾತ್ರೆಗಳು ಮತ್ತು ವಿದ್ಯುತ್ ತ್ಯಾಜ್ಯಗಳನ್ನು ಬಳಸಿ ಈ ಸುಂದರವಾದ ಶಿಲ್ಪೋದ್ಯಾನವನ್ನು ನಿರ್ಮಿಸಲು ಪ್ರಾರಂಭಿಸಿದರು. 1975 ಈ ಸ್ಥಳವು ಸರ್ಕಾರದ ಗಮನಕ್ಕೆ ಬರುತ್ತೆ. ನಂತರ 1976 ಇದನ್ನು ಸಾರ್ವಜನಿಕರ ವೀಕ್ಷಣೆಗೆ ಅಧಿಕೃತವಾಗಿ ಮುಕ್ತಗೊಳಿಸಲಾಯಿತು. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ, ಪ್ರಸಿದ್ಧವಾದ ಸಲಾರ್ ಜಂಗ್ ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಪ್ರಸಿದ್ಧವಾದ ಸಲಾರ್ ಜಂಗ್ ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029. ಮೂಡಿ ಬರ್ತಾ ಇದೆ ಪ್ರಜಾಪ್ರಭುತ್ವ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:43. ಮಂಗಳವಾರದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಪ್ರಸಿದ್ಧವಾದ ಸಲಾರ್ಜಂಗ್ ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯ ಎಲ್ಲಿದೆ ಅಂತ. ಸರಿಯಾದ ಉತ್ತರವನ್ನ ತುಂಬಾ ಜನ ಕಳಿಸಿದರೆ, ಯಾರೆಲ್ಲ ಅಂತ ನೋಡೋದಾದ್ರೆ, ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಹಾಗೆ ಬಿಂದು ಪ್ರಕಾಶ್, ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ಅನುಪಮಾ ಕುಮಾರ ಪಾರ್ಕ್, ದೇವಿ ಸಿಂಗ್ ಸರೋಜಾ ಸಿಂಗ್ ಹಾಗೇನೆ, ಮಾಧವಿ ಪ್ರಸಾದ್ ತಿಂಡ್ಲುವಿನಿಂದ, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಕಲಾ ಅರುಣ್ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಶಾಂತಾರಾಮ್ ಶ್ರೀನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ರಘುನಾರಾಯಣ್ ಹಾಗೇನೆ, ಸುದರ್ಶನ್ ರಾಜ್ ಗೋಪಾಲ ನಗರದಿಂದ, ಕಬಾಡಿ ವೆಂಕಟೇಶ್ ಇಂದಿರಾ ಇವ್ರ ಉತ್ತರ ಕೂಡ ಸರಿಯಾಗಿದೆ, ವತ್ಸಲ ಆರ್ ಟಿ ನಗರದಿಂದ, ಹಾಗೆ ರಾಜಣ್ಣ ಡಿ ಎಸ್ ರತ್ವಿಕ್ ಹೊರಮಾವಿನಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಎನ್ ರಾಘವನ್ ವಿಲ್ಸನ್ ಗಾರ್ಡನ್ ರಾಜ್ಕುಮಾರ್ ಕಾತರಿಕೆ ಕೆ ಎಚ್ ಬಿ ಕಾಲೋನಿಯಿಂದ, ಹಾಗೇನೆ ಜಿ ಎಸ್ ಚಂದನ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಶಾಂತಿನಿ ಹಾಸನದಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂಿಂದ, ಮಹೇಶ್ ಬಿ ಸಿ ಸಿ ಲೇಔಟಿಂದ, ಸಂಜನಾ ಮಹೇಶ್ ಹೊಸೂರ್ ಶಿಕಾರಿಪುರದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಶಿವಶಂಕರ್ ವೇದವತಿ ಆನೇಕಲ್ನಿಂದ, ಹಾಗೆ ಉತ್ತರ ಕಳಿಸಿದ್ದಾರೆ ನಾಗಪ್ರಸಾದ್ ಕಶ್ಯಪ್ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಲಯನ್ ಅಶೋಕ್ ಕುಮಾರ್ ಶ್ರೀರಾಮ್ಪುರದಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಕವಿತಾ ಶ್ರೀನಿವಾಸ್ ವೈ ಎಸ್ ಕಾಲೋನಿ ವಾಸುಕಿ ಸಾಗರದಿಂದ, ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಉದಯ್ ಕರ್ಕೇರ ಉಡುಪಿ ಗಾಯತ್ರಿ ಚಂದ್ರಶೇಖರ್, ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಎಲ್ ಎನ್ ಮೂರ್ತಿ, ಹಾಗೆ ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ ಹಾಗೆ ಸಂದೇಶ ಕಳಿಸಿದ್ದಾರೆ, ವಾಣಿಶ್ರೀ ಇಳಕಲ್ಲಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ, ಚನ್ನಗೌಡ ಮಾಕನೂರು ಎರಳನಾಯಕ ಚಿರತೆ ಗುಂಡು ಕೂಡ್ಲಗಿ ತಾಲೂಕು, ಹಾಗೇನೆ ಸ್ವರೂಪ ಲೋಕೇಶ್ ಕುಣಿಗಲ್ಲಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಪದ್ಮಜಾ ಶರತ್ ಬಿಡೆ, ಹಾಗೆ ಉತ್ತರ ಕಳಿಸಿದ್ದಾರೆ ನಾಗಲೀಕರ್ ತಿಪ್ಪೇಸ್ವಾಮಿ ಆಲೂರ್ನಿಂದ, ರಾಧಾ ಹಿರಿಯಣ್ಣ ಇವ್ರ ಉತ್ತರ ಕೂಡ ತಪ್ಪಾಗಿದೆ, ಇವ್ರ ಉತ್ತರ ತಪ್ಪಾಗಿದೆ, ಹಾಗೆ ನೊಣವಿನಕೆರೆ ರಾಮಕೃಷ್ಣಯ್ಯ ಇವ್ರ ಉತ್ತರ ಸರಿಯಾಗಿದೆ, ಹಾಗೆ ಸಂದೇಶ ಬಂದಿದೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಇವ್ರ ಉತ್ತರ ತಪ್ಪಾಗಿದೆ, ಹಾಗೆ ಮಮತಾ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಹಾಗೇನೆ ಸುಧೀಂದ್ರ ಮಲ್ಲೇಶ್ವರಂಿಂದ, ಮೀನಾಕ್ಷಿ 8ನೇ ಮೈಲಿಂದ, ಬಾಗಲಕೋಟೆಯಿಂದ ಅಂಕುಶ್ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಶ್ರವಣ್ ಕುಮಾರ್ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಜಯ ಪುಟ್ಟಸ್ವಾಮಿ ಹಾಗೇನೆ, ವಿಭಾದೀಪಕ್ ಜ್ಞಾನಭಾರತಿ ಲೇಔಟ್ ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದಿಂದ ಯಾರಿದು ಎಸ್ ಎಂ ಮಹೇಶ್ ಅವರು ಇವ್ರ ಉತ್ತರ ಕೂಡ ಸರಿಯಾಗಿದೆ, ಅನಂತರಾಜ್ ಗೋರ್ಲಡ್ಕು ಈಶ್ವರ್ ನಾಡಿಗೇರ್ ಮಾಧವನ್ ಜೈ ಲಕ್ಷ್ಮಿ ಚೆನ್ನೈಯಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಉತ್ತರ ಬಂದಿದೆ ಚೈತ್ರ ಡಿ ಎಂ ಕಾಮಲಾಪುರದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಹಾಗೇನೆ ಉತ್ತರ ಬಂದಿದೆ ಮುರ್ಗೋಡ್ದಿಂದ ರಮೇಶ್ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಶಕುಂತಲಾ ರಮ್ಯಾ ಚಲ್ಲಹಳ್ಳಿ ನಿಮ್ಮ ಉತ್ತರ ತಪ್ಪಾಗಿದೆ, ಇಷ್ಟು ಜನರ ಉತ್ತರ ಸರಿಯಾಗಿದೆ, ಮತ್ತೆ ಮಧ್ಯದಲ್ಲಿ ಎಲ್ಲ ಯಾರ್ದಾದ್ರೂ ಹೆಸರು ಬಿಟ್ಟರೆ ದಯವಿಟ್ಟು ಕ್ಷಮೆ ಇರಲಿ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಪ್ರಸಿದ್ಧವಾದ ಸಲಾರ್ಜಂಗ್ ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯ ಹೈದರಾಬಾದಲ್ಲಿದೆ, ಇದು ಹೈದರಾಬಾದ್ನ ದಾಲ್ ಉಲ್ ಶಿಫಾ ಮೂಸಿ ನದಿಯ ದಕ್ಷಿಣ ದಂಡೆಯಲ್ಲಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳು. ಇದು ಇದರ ಬಗ್ಗೆ ಇನ್ನೊಂದು

ಮಾಹಿತಿ ಬೇಕಂದ್ರೆ ಇದು ಭಾರತದ ಪ್ರಮುಖ ರಾಷ್ಟ್ರೀಯ ಸಂಗ್ರಹಾಲಯಗಳಲ್ಲಿ ಒಂದಾಗಿದ್ದು ಅಪರೂಪದ ಕಲಾಕೃತಿಗಳ ಸಂಗ್ರಹದಿಂದ ರೂಪುಗೊಂಡ ವಿಶ್ವದ ಅತಿದೊಡ್ಡ ಸಂಗ್ರಹಾಲಯ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರಾಗಿದೆ. ಇಲ್ಲಿನ ವೀಲ್ ರೆಬೆಕ್ಕಾ ಕಲಾಕೃತಿ ಮತ್ತು ಮ್ಯೂಸಿಕಲ್ ಕ್ಲಾಕ್ ಅತ್ಯಂತ ಪ್ರಸಿದ್ಧವಾಗಿದೆ. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಕ್ಯಾಟ್ ಐಲ್ಯಾಂಡ್ ಎಂದು ಪ್ರಸಿದ್ಧವಾಗಿರುವ ದ್ವೀಪಗಳು ಯಾವ ದೇಶದಲ್ಲಿದೆ? ಕ್ಯಾಟ್ ಐಲ್ಯಾಂಡ್ ಎಂದು ಪ್ರಸಿದ್ಧವಾಗಿರುವ ದ್ವೀಪಗಳು ಯಾವ ದೇಶದಲ್ಲಿದೆ ಅಂತ ಉತ್ತರ ನೀವು ಕಳಿಸಬೇಕು ವಾಟ್ಸಪ್ ಸಂದೇಶದ ಮೂಲಕ 9483091209 4830910209. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬಂದು ತಲುಪಲಿ. ಮತ್ತೊಮ್ಮೆ ಪ್ರಶ್ನೆ, ಕ್ಯಾಟ್ ಐಲ್ಯಾಂಡ್ ಎಂದು ಪ್ರಸಿದ್ಧವಾಗಿರುವ ದ್ವೀಪಗಳು ಯಾವ ದೇಶದಲ್ಲಿದೆ? ಮೂಡಿ ಬರ್ತಾ ಇದೆ ಜನನಾಯಕ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಕ್ಯಾಟ್ ಐಲ್ಯಾಂಡ್ ಎಂದು ಪ್ರಸಿದ್ಧವಾಗಿರುವ ದ್ವೀಪಗಳು ಯಾವ ದೇಶದಲ್ಲಿವೆ ಅಂತ. ಸರಿಯಾದ ಉತ್ತರವನ್ನು ಕಳಿಸಿದರೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಹಾಗೇನೆ ಎರಳ ನಾಯಕ ಚಿರತಗುಂಡು ಕೂಡ್ಲಿಕ್ಕಿ ತಾಲೂಕಿನಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಹಾಗೆ ರಮ್ಯಾ ಚಲ್ಲಹಳ್ಳಿಯಿಂದ, ರಘುನಾರಾಯಣ್ ಇವರ ಉತ್ತರ ಕೂಡ ಸರಿಯಾಗಿದೆ. ಅನುಪಮಾ ಕುಮಾರ ಪಾರ್ಕಿಂದ ಹೊನ್ನೂರಲ್ಲಿ, ಹನುಮಂತಪುರದಿಂದ ದೇವಿ ಸಿಂಗ್, ಸರೋಜಾ ಸಿಂಗ್ ಹಾಗೆ ಸಂಜನಾ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ವಿಜಯ್ ವಿಲ್ಸನ್ ಗಾರ್ಡನ್ನಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿ ಪೇಟೆ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಹಾಗೆ ಸಂದೇಶ ಬಂದಿದೆ. ನಾಗಪ್ರಸಾದ್ ಕಶ್ಯಪ್ ಇವರ ಉತ್ತರ ಕೂಡ ಸರಿಯಾಗಿದೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ವಿ ಶಾಂತಾರಾಮ್ ಶ್ರೀನಗರದಿಂದ, ರಾಜ್ಕುಮಾರ್ ಕಾತರ್ಕಿ ಕೆಎಚ್ ವಿ ಕಾಲೋನಿಯಿಂದ, ಹಾಗೆ ಎನ್ ರಾಘವನ್ ವಿಲ್ಸನ್ ಗಾರ್ಡನ್ನಿಂದ, ಮಾಧವಿ ಪ್ರಸಾದ್ ತಿಂಡ್ಲುವಿನಿಂದ, ಅಶೋಕ್ ಕುಮಾರ್ ಹೊಸ್ಕೆರೆಹಳ್ಳಿ ವಾಸುಕಿ ಸಾಗರದಿಂದ, ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗೆಯೇ ಉಮಾ ಕಿಶೋರ್ ಬಿ ಟಿ ಎಮ್ಯಿಂದ, ರೂಪಾ ಪಾಂಡುರಂಗರಾವ್ ಹಾಗೆ ಚಂದ್ರಮ್ಮ ಮತ್ತು ರಾಜಗೋಪಾಲ್ ಬೇತಮಂಗಲದಿಂದ, ಹಾಗೆ ಜಿ ಎಸ್ ಚಂದನ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಶಾಂತಿನಿ ಹಾಸನದಿಂದ, ಉದಯ್ ಕರ್ಕೇರ್ ಉಡುಪಿ, ಹರೀಶ್ ಮಲ್ಲೇಶ್ವರಂ ಗುರುರಾಜ್ ಸೋಮಯಾಜಿ, ಸ್ವರೂಪ್ ಲೋಕೇಶ್ ಕುಣಿಕಲಿಂದ ಹಾಗೆಯೇ ಉತ್ತರ ಬಂದು ತಲುಪಿದೆ ನಮಗೆ, ಎ ಹರಿಹರನ್ ವಿಜ್ಞಾನ ನಗರದಿಂದ. ಮತ್ತು ನಾಗಲೀಕರ್ ತಿಪ್ಪೇಸ್ವಾಮಿ ಆಲೂರಿನಿಂದ, ಚೈತ್ರ ಡಿ ಎಂ ಕಾಮಲಾಪುರದಿಂದ, ಹಾಗೇನೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ರಾಧಾ ಹಿರಿಯಣ್ಣ ನೆಲಮಂಗಲದಿಂದ, ಹಾಗೇನೆ ಅರ್ಪಿತಾ ಸುಂದರೇಶ್ ಅರ್ಕಲಗೂಡ್ನಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಎನ್ಲೆನ್ ಮೂರ್ತಿ ರಾಮಕೃಷ್ಣನಗರ ಮೈಸೂರಿನಿಂದ, ಮಮತಾ ಬಿಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಹಾಗೆ ಸಂದೇಶ ಬಂದಿದೆ. ಇವರು ಹೆಸರು ಬರೆದಿಲ್ಲ, 0266 ನಂಬರಿಂದ ಸಂದೇಶ ಬಂದಿದೆ, ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೇನೆ ಸಂದೇಶ ಬಂದಿದೆ, ಸುಭಾನ್ ಕೋರಿ ಹಂಪ ಸಾಗರದಿಂದ, ವಾಣಿಶ್ರೀ ಇಳ್ಕಲಿಂದ, ಹಾಗೆ ಮೀನಾಕ್ಷಿ ಎಂಟನೇ ಮೈಲಿನಿಂದ, ಪದ್ಮಶ್ರೀ ಕುಟುಂಬದವರು ಇವ್ರ ಹತ್ರ ಕೂಡ ಸರಿಯಾಗಿದೆ. ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೇರೆಯಿಂದ, ಗಜಲಕ್ಷ್ಮಿ ಶ್ರೀನಿವಾಸ್ ಶ್ರೀಡ್ಲಘಟ್ಟ ಇವ್ರ ಹತ್ರ ಕೂಡ ಸರಿಯಾಗಿದೆ. ಅನಂತರಾಜ್ ಗೊರ್ಲೊಡ್ಕು ಹಾಗೆ ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ವಿಭಾ ಇವ್ರ ಹತ್ರ ತಪ್ಪಾಗಿದೆ. ಹಾಗೆಯೇ ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ, ಶ್ರವಣ್ ಇವ್ರ ಹತ್ರ ಸರಿಯಾಗಿದೆ. ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಮ್ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್ ಇವ್ರ ಹತ್ರ ಸರಿಯಾಗಿದೆ. ಈಶ್ವರ್ ಬಿ ನಾಡಿಗೇರ್ ಹಾಗೆ ಯಾರಿದು ನಾರಾಯಣ ರಾಧಾ ಹುಸೂರ್ ಇವ್ರ ಉತ್ತರ ತಪ್ಪಾಗಿದೆ. ಹಾಗೆ ಸುಧೀಂದ್ರ ಮಲ್ಲೇಶ್ವರಮಿಂದ, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ, ಮತ್ತೆ ಸಂದೇಶ ಬಂದಿದೆ ಅನಸೂಯ ಮೂರ್ತಿ ಮತ್ತಿಕೇರೆಯಿಂದ, ಜಯ ಪುಟ್ಟಸ್ವಾಮಿ ಕೃಷ್ಣ ವಿ ಗರಡಿಮನೆ, ಹಾಗೆ ನಂಜನಗೂಡು ತಾಲೂಕಿನ ಸಿಂದವಳ್ಳಿ ಗ್ರಾಮದ ಎಂ ಎಸ್ ಮಹೇಶ್ ಹಾಗೆ ಗಾಯತ್ರಿ ಚಂದ್ರಶೇಖರ್, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳು. ಉಳಿದವ್ರ ಹೆಸರು ಯಾಕೆ ಹೇಳಿಲ್ಲ ಅಂತ ಈಗ ಹೇಳ್ತೀನಿ. ಸರಿಯಾದ ಉತ್ತರ, ಕ್ಯಾಟ್ ಐಲ್ಯಾಂಡ್ ಎಂದು ಪ್ರಸಿದ್ಧವಾಗಿರುವ ದ್ವೀಪಗಳು ಜಪಾನ್ ದೇಶದಲ್ಲಿದೆ. ಜಪಾನ್ನಲ್ಲಿ ತಾಶಿರೋಜಿಮಾ ಮತ್ತು ಅವೋಶಿಮಾ ಎಂಬ ದ್ವೀಪಗಳು ಕ್ಯಾಟ್ ಐಲ್ಯಾಂಡ್ ಎಂದೇ ಜಗತ್ ಪ್ರಸಿದ್ಧ ಆಗಿದೆ. ಯಾಕಂದ್ರೆ ಈ ದ್ವೀಪಗಳಲ್ಲಿ ಮಾನವರಿಗಿಂತ ಬೆಕ್ಕುಗಳ ಸಂಖ್ಯೆಯೇ ಅಧಿಕವಾಗಿದೆಯಂತೆ. ದಶಕಗಳ ಹಿಂದೆ ಇಲಿಗಳ ಕಾಟ ತಪ್ಪಿಸಲು ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಿಗಾಗಿ ಬೆಕ್ಕುಗಳನ್ನು ಇಲ್ಲಿ ಸಾಕ್ತಿದ್ರಂತೆ. ಈಗ ಇವು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯ ತಾಣವಾಗಿದೆ. ಅದನ್ನು ಬಿಟ್ಟರೆ ಬಹಾಮಾಸ್ ದೇಶದಲ್ಲೂ ಒಂದು ದ್ವೀಪದ ಹೆಸರು ಕ್ಯಾಟ್ ಐಲ್ಯಾಂಡ್ ಇದೆ ಅಂತ ಆಗಿದೆ. ಬಹಾಮಾಸಲ್ಲಿ ಕೆಲವರು ಬಹಾಮಾಸ್ ಅಂತ ಕೊಟ್ಟಿದ್ದೀರಾ, ಆದರೆ ಬೆಕ್ಕುಗಳ ಸಾಮ್ರಾಜ್ಯಕ್ಕೆ ಜಪಾನ್ನ ದ್ವೀಪಗಳೇ ಪ್ರಸಿದ್ಧವಾಗಿದೆ. ಈ ಒಂದು ಪ್ರಶ್ನೆಯೊಂದಿಗೆ ಇಲ್ಲಿಗೆ ಮಂಗಳವಾರದ ರಸಪ್ರಶ್ನೆಯ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಧನ್ಯವಾದಗಳನ್ನು ಸಲ್ಲಿಸ್ತಾ, ರಸಪ್ರಶ್ನೆಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಹಿಮಪಾತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಹಾಡು.

0: ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಸರ್.
0: ತಮ್ಮ ಹೆಸರು?
1: ಶಾಂತಾಚಾರ್ ಬಡಿಗಾರ್ ಅಂತ ಸರ್.
0: ಎಲ್ಲಿಂದ ಸರ್ ತಾವು ಮಾತಾಡ್ತಿದ್ದೀರಾ?
1: ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಸರ್.
0: ತಮ್ಮೂರು?
1: ಕೊಕ್ನೂರ್ ಅಂತ ಸರ್.
0: ಕೊಕ್ನೂರು.
1: ನಾವು ಈಗ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದವರಿಗೆ, ಅದಕ್ಕೆ ನಮ್ಮ ಸರ್ ನಮ್ಮ ಹುಟ್ಟದಿಂದ ಅಡ್ಡೆಸರು ಇರೋದ್ರಿಂದ ಬಡಿಗೇರ್ ಅಂತ ಹೆಸರು ಬಂದ ಸರ್.
0: ಅಡ್ಡೆಸರ್ ಅಲ್ಲ, ಅದು ಮನೆತನದ ಹೆಸರು. ತುಂಬಾ ಸಂತೋಷ ಶಾಂತಾಚಾರ್ಯ ಅವರೇ.
1: ಸರ್, ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮವೂ ಬಹಳ ಚೆನ್ನಾಗಿ ಮೂಡ್ ಬರ್ತಾವ ಸರ್. ಅದಕ್ಕೆ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮ ಕೂಟಕ್ಕೆ ಮಾತಾಡ್ತಾ ಇರ್ತಾರೆ, ನಮಗೆ ತುಂಬಾ ಖುಷಿ ಆಗುತ್ತೆ ಸರ್.
0: ನಿಮ್ ಜೊತೆ ಮಾತಾಡಿದಕ್ಕೆ ನಮ್ಗೂ ತುಂಬಾ ಖುಷಿ ಆಯ್ತು. ಹೊಸಬ್ರು ಯಾರನ್ನ ಮಾತಾಡಿದ್ರೆ ನಮ್ಗೊಂಥರ ಯಾರು ಹೇಗೆ ಅಂತೇಳಿ ಅವರ ಒಂದು ಪರಿಚಯ ಬೇರೆ ಆಗುತ್ತಲ್ಲ ಈ ಕಾರ್ಯಕ್ರಮದ ಮುಖಾಂತರ.
1: ನಾನು ಜಾಸ್ತಿ ಫೋನು ಮಾಡೋದಲ್ಲ ಸರ್, ಸಂದೇಶ ಕಳಿಸ್ತಿರ್ತಾವೆ ಬಹಳ. ನಾವು 86 ರೇಡಿಯೋ ಕೇಳ್ತದ ಸರ್. ನಮಗೆ ನಾವು ಚಿಕ್ಕ ಮಕ್ಕಳಿಂದ ರೇಡಿಯೋ ಕೇಳ್ತಾವ. ಆಗ ಧಾರವಾಡ ನಮ್ಗೆ ಜಾಸ್ತಿ ಬರೋ ಸರ್. ನಾವು ಬೆಂಗಳೂರು ಕೇಳ್ತಿದ್ದಲ್ಲ, ಧಾರವಾಡ ಕೇಳಿಸಿದ್ದೆ ಅವಾಗ ಲೈವ್. ಅವಾಗ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರೋವು.
0: ಈಗಲೂ ನಮ್ಮ ಕರೆಗೊಂದು ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ?
1: ಮಾಡಿದ್ವಿ ಸರ್, ಒಂದ್ 2 ಸಲ ಮಾಡಿದೇವೆ ಸರ್. 2 ಸಲ ಹಾಡು ಕೇಳಿದೀವಿ. ಅವಾಗ ಜಾನಕಿ ಅಮ್ಮ ಅವರು ಹಾಡಿದ್ದು ಗಂಧದ ಗುಡಿ ಚಿತ್ರದಲ್ಲಿ ಎಲ್ಲಿ ಹೋಗಲ್ಲ ಮಾಮ ಎಲ್ಲಿ ಹೋಗಲ್ಲ ಅಂತಂದು ಆ ಹಾಡನ್ನು ನಾವು ಕೇಳಿದ್ವಿ. ಯಾಕೆಂದ್ರೆ ಅದು ಚಿಕ್ಕ ಮಗುವಿನ ಧ್ವನಿ ಚೆನ್ನಾಗಿದ್ದಲ್ಲ, ಜಾನಕಿ ಅಮ್ಮ ಅವರು ಹಾಡಿದ್ದು.
0: ಹೌದು,
1: ಆ ಹಾಡು ಕೇಳಿದ್ದೀವಿ, ಹಾಕಿದ್ರು, ಸಂತೋಷ ಆಗಿತ್ತು.
0: ಅವರು ಒಂಥರ ಮುಗ್ಧ ಮಕ್ಕಳು ಹಾಡ್ದಂಗೆ ಹಾಡ್ತಾ ಇದ್ರು ನಮ್ಮ ಜಾನಕಿ ಅವರು. ಅಮ್ಮನವರ ಒಂದು ಕಂಠಧ್ವನಿ ಎಲ್ರಿಗೂ ಇಷ್ಟ ಆಯ್ತು. ದಕ್ಷಿಣ ಭಾರತದ ಕೋಗಿಲೆ ಎಂದು ಏನು ಹೆಸರುವಾಸಿ ಪಡೆದಂತಹ ಜಾನಕಿ ಅವರು ಹಲವಾರು ಭಾಷೆಗಳಲ್ಲಿ ಸುಮಾರು ಹಾಡುಗಳನ್ನು ಹಾಡಿ ನಮಗೆ ಉತ್ತಮವಾದಂತಹ ಸಂಗೀತವನ್ನು ಕೊಟ್ಟು ಹೋಗಿದ್ದಾರೆ.
1: ಸೇವೆಗೆ,
0: ಕಾಣಿಕೆಗೆ, ನೆನಪಿನ ಕಾಣಿಕೆಗೆ ಅವರು ಒಂದು ಏನು ಹಾಡುಗಳನ್ನು ಕೇಳೋದೇ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು.
1: ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾರೆ. ಪ್ರೇಮ ನಿನ್ನದ ಕಾರ್ಯಕ್ರಮ ಬರ್ತಾರೆ, ರಾತ್ರಿ 10 ಬರ್ತಾರೆ ಸರ್. ಡೈಲಿ ಕೇಳ್ತಾರೆ ಸರ್, ಪ್ರೇಮ ಗೀತೆಗಳು ಕೇಳ್ತಾರೆ. ಆಮೇಲೆ ಅಲ್ಲಿ ಅನಿಸಿಕೆ ಅಭಿಪ್ರಾಯ ಬಹಳ ಚೆನ್ನಾಗಿರ್ತಾವೆ, ಆ ಸಂದೇಶ ಕಳಿಸೋದು. ಏನ್ ಕಾರ್ಯಕ್ರಮ ಅದ ಸರ್ ಹೇಳ್ಬಾರ್ದು. ಆಮೇಲೆ ಪರಿಮಳ ಕಾರ್ಯಕ್ರಮ ಒಂದು ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ಹಿಂದಿ ಮೆಲೋಡಿ ಸಾಂಗ್
0: ರಾತ್ರಿ 9
1: ಗಂಟೆಗೆ ಬರ್ತಲ್ಲ,
0: 9:30
1: 9:30 ಬರ್ತಾರೆ. ಅದು ಕೇಳ್ತೇವೆ. ಗಾನಾ ಭಜನ ಸೇಫ್ ಡ್ರೈವ್ ಅವು ಕೇಳ್ತಾವ್ರಿ. ಕಲಾಭಾರತಿ ಎಂತ ಕಲಾಭಾರತಿಗಳು ಪರಿಚಯ ಮಾಡ್ಕೊಡ್ತಾರೆ ನಮಗೆ.
0: ಹೌದ್ರೆ
1: ಆಮೇಲೆ ಓಲ್ಡ್ ಇಸ್ ಗೋಲ್ಡ್ ಬೆಳಿಗ್ಗೆ 10 ಸಂಜೆ 5 ಬರುತ್ತೆ. ಹೌದ್ರೆ ವಿವಿಧ ಸಮೀಕ್ಷೆ ಬರುತ್ತೆ ನೋಡ್ರಿ, ಅದಂತೂ ನನಗೆ ಭಾರಿ ಖುಷಿ ಆಗತ್ತೆ. ಸಮೀಕ್ಷೆ ಮಾಡೋದು ಈ ಬೇಕಾ ಸಮೀಕ್ಷೆ ಅಂತ ಬರುತ್ತಲ್ಲ ಕಾರ್ಯಕ್ರಮ, ಅದು ಬಹಳ ಅಬ್ಸರ್ವ್ ಇಂದ ಬಹಳ ಕೇಳ್ತಾವ್ರಿ.
0: ನಮ್ ಜೊತೆ ಕರೆ ಮಾಡಿದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ ಅಂತ
1: ಆಗುತ್ತೆ ಸರ್. ನಿಮ್ ಕೂಡ ನಾವು ಎಷ್ಟು ಧ್ವನಿ ನಮಗೆ ಮಾತೆ ಬರ್ತಾ ಇಲ್ಲ ಸರ್, ನೀವು ಕೂಡ ಮಾತಾಡ್ಬೇಕನ್ನೋದು.
0: ಆದ್ರೂ ಕೂಡ ತುಂಬಾ ಖುಷಿಯಾಗಿ ಮಾತಾಡ್ತಿದ್ರೆ ಹೀಗೆ ಖುಷಿ ಖುಷಿಯಾಗಿರಿ ಸದಸ್ಯ.
1: ಆಕಾಶವಾಣಿ ಅಂದ್ರೆ ಕುಟುಂಬ, ನಾವು ಸಹೋದರಗಳೆಲ್ಲ ಸದಸ್ಯರು,
0: ಕುಟುಂಬದ ಸದಸ್ಯರು. ಏನಂತೀರಾ?
1: ಖುಷಿ ಆಗತ್ತೆ ಸರ್.
0: ನೀವು ಬೆಂಗಳೂರು ಬಂದಾಗ ಬನ್ನಿ, ಒಂದ್ಸಲ ಭೇಟಿ ಆಗೋಣ, ನಿಮ್ ಜೊತೆಗೆ ಕಾಫಿ ಟೀ ಕುಡಿದು ಒಂದಷ್ಟು 4 ಮಾತು ಮಾತಾಡೋಣ.
1: ಖಂಡಿತವಾಗಿ ಬರ್ತದೆ ಸರ್.
0: ಬರ್ತೀರಾ?
1: ಓಕೆ ಸರ್.
0: ನಿಮ್ದು ಒಂದು ದೂರಿದೆ ಅಂತ ಕೇಳಿದ್ದೆ, ನಿಜಾನ ಅದು?
1: ಏನ್ ಸರ್?
0: ಸಂದೇಶಗಳು ಕೆಲವರು ಓದ್ತಾರೆ, ಕೆಲವರು ಓದಲ್ಲ ಅನ್ನೋದು ನೀವು ಹೇಳಿದಿರಂತೆ.
1: ಹೌದು ಸರ್.
0: ಆತರ ಏನಿಲ್ಲ ನಮ್ಮಲ್ಲಿ. ಏನು ಶಾಂತಾಚಾರ್ಯ ಅವ್ರದ್ದು ಓದ್ಬೇಕು ಅಥವಾ ಓದಬಾರ್ದು ಅಥವಾ ಬೇರೆಯವ್ರದ್ದು ಓದ್ಬೇಕು ಓದಬಾರ್ದು ಅನ್ನೋದು ಏನಿಲ್ಲ. ಏನಾಗತ್ತಂತಂದ್ರೆ ನಮ್ಗೆ ಒಂದು ಕಾಲಾವಕಾಶ ಇರುತ್ತೆ, ಒಂದು ಗಂಟೆ ಕಾಲಾವಕಾಶ ಇದ್ರೆ ನಾವು ಹಾಡುಗಳು ಪ್ರಸಾರ ಮಾಡಬೇಕು, ಮಧ್ಯೆ ನಾವು ಏನು ಉದ್ಘೋಷಕರು ಅದನ್ನ ಕಂಪೇನು ಮಾಡಬೇಕು, ಯಾರು ಬರೆದಿದ್ದಾರೆ ಎಲ್ಲಿಂದ ಬರೆದಿದ್ದಾರೆ ಅಂತ ನಿಮ್ಮ ಸಂದೇಶಗಳನ್ನು ಓದಬೇಕು, ಹಾಡು ಪ್ರಸಾರ ಮಾಡಬೇಕು. ಇದ್ರ ಮಧ್ಯೆ ಒಂದು ಗಂಟೆ ಕಾಲಾವಕಾಶದಲ್ಲಿ ನೂರಾರು ಸಾವಿರಾರು ಮೆಸೇಜ್ಗಳು ಬಂದರೆ ಯಾವುದಂತ ಓದೋದು, ಯಾವುದಂತ ಬಿಡೋದು, ಯಾರ್ದು ಓದೋದು, ಯಾರ್ದು ಬಿಡೋದು ಅನ್ನೋದು ಒಂದು ಗೊಂದಲ ಆಗಿಬಿಡುತ್ತೆ. ಅಂತಹ ಸಮಯದಲ್ಲಿ ಒಂದೊಂದು ದಿನ ಓದ್ದೇನೆ ಇರಬಹುದು, ಅಥವಾ ಮಾರನೇ ದಿನ ಅವ್ರದ್ದು ಓದಿರಬಹುದು, ಅಥವಾ ಒಂದಿನ ಓದಿಲ್ಲ ಅಂದ್ರೆ ಇನ್ನೊಂದು ದಿನ ಆದ್ರೂ ಓದಿರಬಹುದು ನಿಮ್ಮ ಸಂದೇಶಗಳನ್ನ.
1: ಹೌದು ಸರ್. ಈಗ ಸಂದೇಶ ಓದ್ತಾರಂತ ಓದ್ತಾರ ಆಗಿಲ್ಲ ಅಂತಲ್ಲ, ಈಗ ನಾವು ಕಷ್ಟಬಿಟ್ಟು ಸಂದೇಶ ಕಳಿಸಿರ್ತೇವೆ ಸರ್. ಅದಕ್ಕೀಗ ಅದು ನಮ್ಮ ಹೆಸರು ಓದಿಲ್ಲ ಅಂದ್ರೆ ನಮ್ಗೆ ಒಂಥರ ಬೇಜಾರಾಗುತ್ತೆ. ಯಾಕೆ ನಮ್ಗೆ ಸಂದೇಶ ಓದಲಿಲ್ಲ, ನಮ್ದೇನು ಅದರಲ್ಲಿ ಏನ ದೋಷ ಇದೆ ಏನು?
0: ನಿಮ್ ಸಂದೇಶದಲ್ಲಿ ಏನು ದೋಷ ಇರೋದಿಲ್ಲ, ಸಮಯದ ಒಂದು ಅಭಾವದಿಂದ ನಾವು ಕೈ ಬಿಟ್ಟಿರ್ತೀವಿ. ಆದರೂ ಕೂಡ ಆದಷ್ಟು ಎಲ್ಲರ ಒಂದು ಸಂದೇಶಗಳನ್ನು ಓದೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಸಂದೇಶಗಳನ್ನು ಮಾಡಿ, ಇದೇ ತರ ನಮ್ಮ ಜೊತೆಗೆ ಕರೆ ಮಾಡಿ, ಸ್ಪಂದನ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡ್ತಾ ಇರಿ, ನಮ್ಮ ಜೊತೆಗೆ ಸಂಪರ್ಕದಲ್ಲಿರಿ. ಬೆಂಗಳೂರಿಗೆ ಬಂದಾಗ ನಮ್ಮ ಆಕಾಶವಾಣಿ ಕೇಂದ್ರಕ್ಕೂ ಬನ್ನಿ.
1: ಖಂಡಿತವಾಗಿ.
0: ಧಾರವಾಡಕ್ಕೆ ಹೋದಾಗ ನೀವು ಧಾರವಾಡ ಆಕಾಶವಾಣಿ ಕೇಂದ್ರ ಕೂಡ ಹೋಗಿ ನಮ್ಮ ಸಿಬ್ಬಂದಿ ಜೊತೆಗೆ ನೀವು ಸದಾ ಸಂಪರ್ಕದಲ್ಲಿ ಹೀಗೆ ಇರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
1: ಖಂಡಿತವಾಗಿ ಸರ್. ನಿಮ್ಮ ನಮ್ಮ ಬೆಂಗಳೂರು ಬಂದ ನಿಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ನಿಮ್ಮ ಭೇಟಿಯಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು ಆರ್ಜಿಗಳನ್ನೆಲ್ಲ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬರ್ತಾವೆ ಸರ್.
0: ನೀವು ಆಕಾಶವಾಣಿ ಕರುನಾಡ ಶ್ರೋತೃ ಸಂಘದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನೀವಿದ್ರಲ್ಲ,
1: ಕರ್ಕೊಂಡು ಭಾಗಿಯಾಗಿದ್ದು ಸರ್.
0: ಓ, ಅದೇ ಈಗ ನೆನಪಾಗ್ತಾ ಇದೆ, ನೀವು ಅವತ್ತು ಏನೋ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತೇಳಿ ಈಗ ನೆನಪಾಯ್ತು. ಹೇಗ್ ನಡೀತು ಕಾರ್ಯಕ್ರಮ?
1: ಕಾರ್ಯಕ್ರಮ ಬಹಳ ಚೆನ್ನಾಗೈತ್ರಿ. ನಮ್ಮ ಶೋಧ ಸಂಘದ ಅಧ್ಯಕ್ಷರು ಜಗದೀಶ್ ಸರ್, ಉಪಾಧ್ಯಕ್ಷರು ಭೂಪಾ ವೆಂಕಟೇಶ್ವರ ಅವರು, ಅವರು ನಮ್ಗೆ ಪತ್ರೆ ಹೇಳಿ ಫೋನ್ ಮಾಡಿ ಬರ್ರಿ ಅಂತಂದು, ಕಾರ್ಯಕ್ರಮಕ್ಕೆ ಬರ್ರಿ ಅಂತಂದು ಹೇಳಿದ್ರು. ಬಂದಿದ್ವಿ, ನಮ್ಮನ್ನ ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರು ಜಗದೀಶ್ ಅವರು, ಭೂಪಾ ವೆಂಕಟೇಶ್ ಅವರು ನಮ್ಮನ್ನ ಆತ್ಮೀಯಿಂದ ನೋಡ್ಕೊಂಡ್ರು. ಬಂದಿದ್ದಕ್ಕೂ ನಮಗೆ ಸಂತೋಷ ಆಯಿತು. ಆಮೇಲೆ ಉದ್ಘಾಟನೆಗೆ ಚಿತ್ರನಟ ಶ್ರೀನಾಥ್ ಅವರು ಬಂದಿದ್ರು.
0: ಹೌದು,
1: ಅವ್ರು ಬಂದು ಅವರು ಎಲ್ಲ ಸೆಲ್ಫಿ ತಗೊಂಡ್ವಿ, ಎಲ್ಲ ನೋಡಿದ್ವಿ. ಸೋತ್ರಗಳು ಎಲ್ಲರೂ ಬಹಳ ದೂರದಿಂದ ಬೀದರು, ಬಾಗಲಕೋಟೆ, ದಾವಣಗೆರೆ ಕಡೆಯಿಂದ ಬಂದಿದ್ವಿ.
0: ಹೌದೌದು, ರಾಜ್ಯದ ಮೂಲೆಗಳು ಬಂದಿದ್ರು
1: ಸರ್, ನೂರಾರು ಜನ ಬಂದಿದ್ವಿ.
0: ತುಂಬಾ ಜನ ಬಂದಿದ್ರು ನೋಡಿ. ನಮ್ಮ ಒಂದು ಆಕಾಶವಾಣಿ ಅಂದ್ರೆ ಆ ಒಂದು ನಿಮ್ಮ ಅಭಿಮಾನ ಇದೆಯಲ್ಲ, ಅಷ್ಟೊಂದು ದೂರದಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಗೊಳಿಸಿದ್ರು.
1: ಇನ್ನೂ ಒಂದೇನು ಸಂತೋಷ ಸರ್, ಸರ್ ಈಗ ಇಂಥ ಜಗದೀಶ್ ಸರ್ ಸಂದೇಶ ಓದಿದ್ರು. ಅವ್ರು ಜಗದೀಶ್ ಸರ್ ಎಲ್ಲಿದ್ರು ನಮ್ಗೆ ಗೊತ್ತಿದ್ದಲ್ಲ, ನಾವು ನೇರವಾಗಿ ಭೇಟಿ ಆಗಂತ ನಮಗೆ ಅವಕಾಶ ಮಾಡಿಕೊಟ್ರು.
0: ಈ ಒಂದು ಏನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೇರ ಮುಖಾಮುಖ
1: ಆದ್ವಿ. ಆಮೇಲೆ ಆರ್ ಜಿಗಳು ಫೋನ್ ಮುಖಾಂತರ ಮಾತಾಡ್ತಿದ್ವಿ, ಸಂದೇಶ ಓದಿದ್ರು, ಶಾಂತಾಚಾರ್ಯ ಬಡಿಗಾರ ಅಂತ ಓದಿದ್ರು. ಅದೀಗ ಆರ್ ಜಿಗಳು ಎಲ್ಲ ನಮ್ಗೆ ನಿನ್ನೆ ಮುಖಾಂತರವಾಗಿ ಮಾತಾಡೋದು, ಅವ್ರು ಕೂಡ ಖುಷಿಯಾಗಿ ಮಾತಾಡಿದ್ವಿ, ಸೆಲ್ಫಿ ತಕೊಂಡ್ವಿ. ಅದು ಬಹಳ ನಮ್ಗೆ ಈ ಸೋತು ಸಂಘದ ಅದೇ ಕಾರ್ಯಕ್ರಮ ನಡೆಸಿಕೊಟ್ರಲ್ಲ, ಕಾರ್ಯಕ್ರಮ ಆಯೋಜಕರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ಬೇಕು ಅವ್ರಿಗೆ.
0: ವಿವಿಧ ಭಾರತಿ ಆಕಾಶವಾಣಿ ಪರವಾಗಿ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸೋಣ.
1: ಆಮೇಲೆ ದುಃಖದ ವಿಷಯ ಸರ, ಅದರಲ್ಲಿ ನಮ್ಮ ಹಿರಿಯ ಸೋತ್ರದ ನೆಲ
0: ರಾಮಮೂರ್ತಿ
1: ಅವರು ಕಾರ್ಯಕ್ರಮ ನಮ್ಮಲ್ಲೇ ಮಾತಾಡಿ, ನಮ್ಮ ಜೊತೆಗೆ ಮಾತಾಡಿ, ನಮ್ ಕೂಡ ಸೆಲ್ಫಿ ಫೋಟೋ ತಕೊಂಡು ಅವ್ರ ಜೊತೆಗೆ ಇದ್ವಿ, ಮಾತಾಡ್ಬೇಕು ಅಂತ ಹೇಳಿದ್ರು. ನಾನು ಬೇಡ, ನಾನು ಇನ್ನು ಚಿಕ್ಕವನು, ಮುಂದೆ ಅವಕಾಶ ಇದೆ, ನೆಲ ರಾಮಮೂರ್ತಿ ಅವರಿಗೆ ಕೊಡ್ರಿ, ಅವ್ರು ಮಾತಾಡ್ತಾರಂತ ಹೇಳಿದ್ರು. ಅವ್ರು ಮಾತಾಡಿದ್ರು, ಮಾತಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಆದ ತಕ್ಷಣ ಅವ್ರು ಹೊರಗಡೆ ಹೋದ್ರು. ಹೃದಯಾಘಾತ ಆತ ಅಂತಂದು

0: ಕೇಳ್ಬಿಟ್ವಿ. ಮುಂದ್ಕೋಗಿ ಅಲ್ಲಿ ಪಕ್ಕದ ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಡಾಕ್ಟರ್ಗಳು ಪ್ರಯತ್ನ ಮಾಡಿದ್ರು, ಆದ್ರೂ ಉಳಿಸಿನಕ್ ಆಗ್ಲಿಲ್ಲ. ಆಕಾಶವಾಣಿಯಿಂದ ಅವ್ರು ಬೆಳೆದ್ಬಂದಿದಾರ, ಆಕಾಶವಾಣಿ ಕಾರ್ಯಕ್ರಮದಾಗ ಅವ್ರನ್ನ ಕಳ್ಕೊಂಡಿದ್ದಾವ ಅಂದ್ರ ನಮ್ಗೆ ಎಷ್ಟು ದುಃಖದ ಸಂದೇಶ.
1: ಇದುವರೆಗೂ ಕಾರ್ಯಕ್ರಮ ಸ್ಪಂದನ ಕೇಳಿದಿರಿ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ.
2: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
3: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
4: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

0: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು.
2: ಸಮಯ ಆಗಿದೆ 2:29:40 ಎರಡು ಗಂಟೆ 30 ಸೆಕೆಂಡ್ಗಳು 2:30 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಗಣಿಗಾರಿಕೆ ಮತ್ತು ಖನಿಜಗಳ ತಿದ್ದುಪಡಿ ಮಸೂದೆ 2026 ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ಖನಿಜ ಹಕ್ಕುಗಳು ಮತ್ತು ಖನಿಜ ಯುಕ್ತ ಭೂಮಿಯ ಮೇಲೆ ತೆರಿಗೆ ವಿಧಿಸುವ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಈ ಮಸೂದೆಯ ಅಂಶಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ರಾಜ್ಯಪಟ್ಟಿಗೆ 49 ಮತ್ತು 50 ನಮೂದುಗಳ ಅಡಿಯಲ್ಲಿ ಖನಿಜಗಳ ಮೇಲೆ ಶಾಸನಾತ್ಮಕ ಹಾಗೂ ಆರ್ಥಿಕ ಅಧಿಕಾರ ಸಂಪೂರ್ಣವಾಗಿ ರಾಜ್ಯಗಳಿಗೆ ಸೇರಿದ್ದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಏಕಪಕ್ಷೀಯ ನಡೆ ದೇಶದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ಸಂಪೂರ್ಣ ವಿರೋಧವಾಗಿದೆ. ಇದು ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ತನಿಖೆ ತೀವ್ರಗೊಳಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು

0: ಒಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಪನ್ನೀರ್ ಸೆಲ್ವಂ ಆಗಲಿ ಅಥವಾ ಯಾರೇ ಆಗಲಿ, ಕೆಲವರಿಗೆ ಕನಿಷ್ಠ ಸಂಸ್ಕೃತಿ ಇರಬೇಕು ಎಂದು ಹೇಳಿದ್ದಾರೆ. ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ತಾವು ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂದು ನಮಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ತಿನ ನೂತನ ಉಪಸಭಾಪತಿಯಾಗಿ ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಉಪಸಭಾಪತಿ ಚುನಾವಣೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ ಶಾಂತೇಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮ್ ದಾಸ್ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಸದಸ್ಯರಾದ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ತದನಂತರ ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಿಪಕ್ಷ ನಾಯಕ ಛಲವಾದ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದಲ್ಲದೆ ವಿಶೇಷ ಸಾಧನೆ ಅವರದು ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿ ಆಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಭಟ್ಕಳ ಶಾಸಕ ಮಂಕಾಳ ವೈದ್ಯ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ್ ಸವದಿ ಅನುಮೋದಿಸಿದರು. ಬಳಿಕ ಸಭಾಧ್ಯಕ್ಷರು ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ನೂತನ ಉಪಸಭಾಧ್ಯಕ್ಷರನ್ನು ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಖಂಡಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಪಕ್ಷಾತೀತವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಲಾಗಿದೆ. ವಿಷಯ ಪ್ರಸ್ತಾಪಿಸಿದ ಎಐಎಡಿಎಂಕೆ ಶಾಸಕ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ, ಕರ್ನಾಟಕದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೂವರು ತಮಿಳರ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ. ಇದು ತಮಿಳುನಾಡು ಕರ್ನಾಟಕ ಗಡಿ ಬಳಿ ನಡೆದಿರುವುದರಿಂದ ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಆರೋಪಿಗಳು ದನಗಳನ್ನು ಹುಡುಕಲು ಪ್ರವೇಶಿಸಿದ್ದಾರೆ ಎಂದು ಸಮರ್ಥಿಸಿಕೊಂಡ ಅವರು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನಸಭಾ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಿ 184 ಕೋಟಿ ರೂಪಾಯಿಗಳನ್ನು ರಾಜ್ಯ ಖಜಾನೆಗೆ ಮರಳಿ ತರುವವರೆಗೆ ಆಂದೋಲನ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅವರು ಪ್ರಶ್ನಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆಯು ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ 109 ಅಡಿ ಅಂದರೆ ಕೇವಲ 31 ಟಿಎಂಸಿ

ಏರಿದ್ದು ನೀರಿನ ಮಟ್ಟ ದಿನೇ ದಿನೇ ಕ್ಷೀಣಿಸುತ್ತಿದೆ. ಈ ಪೈಕಿ ಆದೇಶದಂತೆ ನೀರು ಬಿಟ್ಟರೆ 8 ಟಿಎಂಸಿ ನೀರು ತಮಿಳುನಾಡಿನ ಪಾಲಾಗಲಿದ್ದು 6 ಟಿಎಂಸಿ ಡೆಡ್ ಸ್ಟೋರೇಜ್ ನೀರಾಗಿದೆ. ಉಳಿದ 17 ಟಿಎಂಸಿ ನೀರನ್ನು ಕುಡಿಯಲು ಬಳಕೆ ಮಾಡಿದರೂ ಕಾವೇರಿ ನೀರನ್ನೇ ನಂಬಿರುವ ಮಂಡ್ಯ, ಬೆಂಗಳೂರು, ಮೈಸೂರು ನಗರಕ್ಕೆ ಕುಡಿಯುವ ನೀರಿಗೂ ಸಂಚಕಾರ ಎದುರಾಗಲಿದೆ. ಈ ನಡುವೆ ಕೆಆರ್ಎಸ್ನಲ್ಲಿ ಹೊರ ಹರಿವಿನ ಪ್ರಮಾಣ ದಿಢೀರ್ ಏರಿಕೆ ಕಂಡಿದ್ದು 4,917 ಕ್ಯೂಸೆಕ್ ನೀರು ನದಿಗೆ ಹರಿಯುತ್ತಿದೆ. ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಮತ್ತು ಮುತ್ತತ್ತಿ ಬಳಿ ತಮಿಳುನಾಡಿನತ್ತ ಹೋಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ಸಹಯೋಗದಲ್ಲಿ ಸಮರ್ಥನಂ ಟ್ರಸ್ಟ್ನ ವತಿಯಿಂದ ವಿಶೇಷ ಚೇತನರು ಸೇರಿದಂತೆ ಆಸಕ್ತ ಯುವಜನರಿಗಾಗಿ ಉದ್ಯೋಗ ಮೇಳ ಏರ್ಪಡಿಸಲಾಗಿತ್ತು. ಸೆಂಟ್ರಲ್ ಕಾಲೇಜಿನ ನೂತನ ಶೈಕ್ಷಣಿಕ ವಿಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳವನ್ನು ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ನಿರ್ದೇಶಕಿ ಪ್ರೊಫೆಸರ್ ರೀತಿಕಾ ಸಿನ್ಹಾ ಉದ್ಘಾಟಿಸಿದರು. ವಿಶೇಷ ಚೇತನರು ಸಕಾರಾತ್ಮಕ ಮನೋಭಾವ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದ ಅವರು ಅಗತ್ಯ ಸಂವಹನ ಕೌಶಲ್ಯವನ್ನು ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಸಮಯ ಆಗಿದೆ 2:40:40. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾಣ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದು ನಾವು 1984 ತೆರೆ ಕಂಡ ವೈ ಆರ್ ಸ್ವಾಮಿ ನಿರ್ದೇಶನದಲ್ಲಿ ಮೂಡಿಬಂದ ಪ್ರಸಿದ್ಧ ಕನ್ನಡ ಸಾಹಸ ಪ್ರಧಾನ ಚಲನಚಿತ್ರವಾದ ಅಪೂರ್ವ ಸಂಗಮ ಚಿತ್ರದ ಗೀತೆಗಳನ್ನು ಆಲಿಸಲಿದ್ದೇವೆ. ಕನ್ನಡ ಚಿತ್ರರಂಗದ ಇಬ್ಬರು ದೈತ್ಯ ಪ್ರತಿಭೆಗಳಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಒಟ್ಟಿಗೆ ಅಭಿನಯಿಸಿದ ಏಕೈಕ ಚಿತ್ರ ಎಂಬ ಹೆಗ್ಗಳಿಕೆ ಕೂಡ ಈ ಚಿತ್ರಕ್ಕಿದೆ. ಈ ಚಿತ್ರವು 1970 ಸೂಪರ್ ಹಿಟ್ ಹಿಂದಿ ಸಿನಿಮಾ ಜಾನಿ ಮೇರಾ ನಾಮ್ ಚಿತ್ರದ ರೀಮೇಕ್ ಚಿತ್ರ ಆಗಿದೆ. ಹಾಗೆಯೇ ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ಅಂಬಿಕಾ, ಪಂಡರಿಬಾಯಿ, ವಜ್ರಮುನಿ, ಟಿ ಎನ್ ಬಾಲಕೃಷ್ಣ, ತೂಗುದೀಪ್ ಶ್ರೀನಿವಾಸ್ ಮುಂತಾದವರು ಅಭಿನಯಿಸಿದರು. ಚಿತ್ರದ ಕಥಾ ಸಾರಾಂಶ ಏನೆಂದರೆ, ಚಿಕ್ಕಂದಿನಲ್ಲೇ ದುಷ್ಕರ್ಮಿಗಳಿಂದ ತಂದೆ ಹತ್ಯೆಯಾದಾಗ ಇಬ್ಬರು ಸಹೋದರರು ಬೇರೆಯಾಗ್ತಾರೆ. ದೊಡ್ಡವನಾದ ಸಂತೋಷ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ತಂದೆಯ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ಕಾನೂನು ಬಾಹಿರ ಹಾದಿಯನ್ನು ಹಿಡಿದರೆ, ಕಿರಿಯ ಸಹೋದರ ಹರೀಶ್ ಅಂದರೆ ಶಂಕರ್ನ ಪೊಲೀಸ್ ಅಧಿಕಾರಿಯಾಗ್ತಾನೆ. ಕಳ್ಳ ಸಾಗಣೆ ಜಾಲವನ್ನು ಮಟ್ಟ ಹಾಕಲು ಹೋಗುವ ತನಿಖೆಯಲ್ಲಿ ಇಬ್ಬರೂ ಮುಖಾಮುಖಿಯಾಗ್ತಾರೆ. ಕೊನೆಗೆ ಇಬ್ಬರೂ ಸಹೋದರರು ಎಂಬ ಸತ್ಯ ತಿಳಿದು ಒಂದಾಗಿ ತಂದೆಯ ಕೊಲೆಗಾರರ ವಿರುದ್ಧ ಸೇಡು ತೀರಿಸಿಕೊಳ್ತಾರೆ. ಇದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 18ನೇ ಹಾಗೂ ಕೊನೆಯ ರೀಮೇಕ್ ಚಿತ್ರ. ಚಿತ್ರದ ಹಾಡುಗಳು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದು ಸಾರ್ವಕಾಲಿಕ ಹಿಟ್ ಅನಿಸಿಕೊಂಡಿವೆ. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಅಪೂರ್ವ ಸಂಗಮ ಚಿತ್ರದ ಗೀತೆಗಳನ್ನು.

ಸಮಯ ಆಗಿದೆ 3 ಗಂಟೆ. ಇದುವರೆಗೂ ಚಿತ್ರತಾಣದಲ್ಲಿ ಅಪೂರ್ವ ಸಂಗಮ ಚಿತ್ರದ ಮಧುರವಾದ ಗೀತೆಗಳನ್ನು ಕೇಳಿದಿರಿ. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 4:01. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ, ಯಾವ ಒಂದು ವಿಶೇಷತೆಯಿಂದ ಕೂಡಿದೆ ಇಂದಿನ ಪರಿಮಳ ಕಾರ್ಯಕ್ರಮ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆಯಾ? ಹಾಗಾದರೆ ಜೊತೆಯಾಗಿರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9. ಹಕ್ಕಿಗಳು ಅಥವಾ ಪಕ್ಷಿಗಳು ಪ್ರಕೃತಿಯ ಒಂದು ಅತ್ಯಂತ ಸುಂದರವಾದ ಅದ್ಭುತ ಜೀವಿಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಎಂಥ ಬಣ್ಣ ಬಣ್ಣದ ಪಕ್ಷಿಗಳು, ಎಷ್ಟೊಂದು ಪ್ರಭೇದಗಳು ಅಲ್ವಾ? ಒಂದೊಂದು ಪಕ್ಷಿಗಳು ಒಂದೊಂದು ವಿಭಿನ್ನತೆ, ಒಂದೊಂದು ವಿಶೇಷತೆಯಿಂದ ಕೂಡಿದೆ. ಏನಿದು ಪರಿಮಳ ಕಾರ್ಯಕ್ರಮದಲ್ಲಿ ಪಕ್ಷಿಗಳ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ಹೌದು, ಇಂಥ ಪಕ್ಷಿಗಳು ನಮ್ಮ ಕವಿಗಳಿಗೆ ಸ್ಫೂರ್ತಿಯೂ ಹೌದು. ಇಂದಿನ ಪರಿಮಳದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ಪಕ್ಷಿಗಳ ಹೆಸರಿನಲ್ಲಿ ರಚಿತವಾಗಿರುವಂತಹ ಕೆಲವು ಗೀತೆಗಳನ್ನು ಕೇಳ್ತಾ ಸಾಗೋಣ. ಪಕ್ಷಿಗಳು ಅಂದ ಕೂಡಲೇ ನೆನಪಾಗುವುದು ನಮಗೆ ಮೊದಲು ಬಣ್ಣ ಬಣ್ಣದ ಗರಿಗಳಿಂದ ಕೂಡಿದ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಹೌದು, ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ, ಎಂಥ ಹೆಮ್ಮೆಯ ಸಂಗತಿ ಅಲ್ವಾ? ನವಿಲು ಅಂದ ತಕ್ಷಣವೇ ಆ ಬಣ್ಣ ಬಣ್ಣ, ಅದರ ಬಣ್ಣನೇ ಎಷ್ಟು ಚಂದ. ಅದು ಮಳೆಗಾಲದ ಆರಂಭದಲ್ಲಿ ಗರಿಬಿಚ್ಚಿ ನಾಟ್ಯವಾಡುವ ರೀತಿನೇ ಬಲು ಅಂದ ಅಲ್ವಾ? ಹಾಗೆಯೇ ಈಗ ಮೊದಲು ನಾವು ನವಿಲು ಅನ್ನೋ ಒಂದು ಯಾವ ಹಾಡು ಮೂಡಿ ಬರ್ತಾ ಇದೆ ನವಿಲು ಶೀರ್ಷಿಕೆಯಲ್ಲಿ ಅಂತ ನೋಡೋದಾದರೆ ಕಲಾವಿದ ಚಿತ್ರದಿಂದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಸ್ಯಾಂಡಲ್ವುಡ್ನಲ್ಲಿ ಪಕ್ಷಿಗಳ ಹೆಸರಿನಲ್ಲಿ ತೆರೆ ಕಂಡ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಕೋಗಿಲೆ, ಪಕ್ಷಿ ಅಂದ ತಕ್ಷಣ ನೆನಪಾಗುವುದು ನಮಗೆ ಕೋಗಿಲೆ.

ಕೋಗಿಲೆ ತನ್ನ ಮಧುರವಾದ ಧ್ವನಿ ಮತ್ತು ಗಾಯನಕ್ಕೆ ಹೆಸರಾದ ಭಾರತದ ಅತ್ಯಂತ ಜನಪ್ರಿಯ ಪಕ್ಷಿ ಅಂತಾನು ಹೇಳ್ಬೋದು. ಇದನ್ನ ವಸಂತ ಋತುವಿನ ಆಗಮನದ ಸಂಕೇತ ಅಂತಾನು ಕರೀತಾರೆ. ಗಂಡು ಕೋಗಿಲೆ ಪೂರ್ತಿ ಕಪ್ಪು ಬಣ್ಣದಲ್ಲಿರುತ್ತೆ, ಹೊಳೆಯುವ ಕೆಂಪು ಕಣ್ಣುಗಳನ್ನು ಹೊಂದಿರುತ್ತೆ. ಹಾಗೆಯೇ ಗಂಡು ಕೋಗಿಲೆ ಮಾತ್ರ ಕುಹು ಕುಹು ಎಂದು ಇಂಪಾಗಿ ಹಾಡುತ್ತಂತೆ, ಹೆಣ್ಣು ಕೋಗಿಲೆ ಸಣ್ಣ ಧ್ವನಿಯಲ್ಲಿ ಶಬ್ದ ಮಾಡುತ್ತಂತೆ. ಮೂಡಿ ಬರ್ತಾ ಇದೆ ತಾಯಿ ಇಲ್ಲದ ತವರು ಚಿತ್ರದಿಂದ, ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಚಿತ್ರರಂಗದಲ್ಲಿ ಪಕ್ಷಿಗಳ ಅಂದರೆ ಹಕ್ಕಿಗಳ ಹೆಸರಿನಲ್ಲಿ ಮೂಡಿಬಂದಂತಹ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಕವಿಗಳಿಗೆ ಸ್ಫೂರ್ತಿಯಾದ ಇನ್ನೊಂದು ಪಕ್ಷಿ ಅಂದರೆ ಅದು ಮೈನಾ. ಹೌದು, ಏಷ್ಯಾ ಖಂಡದಲ್ಲೇ ವಿಶೇಷವಾಗಿ ಭಾರತದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ ಪ್ರಸಿದ್ಧ ಪಕ್ಷಿ. ಪಕ್ಷಿಯ ಈ ಮೈನಾ ಪಕ್ಷಿಯ ದೇಹ ಕಂದು ಬಣ್ಣದಲ್ಲಿರುತ್ತೆ, ತಲೆ ಮತ್ತು ಕುತ್ತಿಗೆ ಭಾಗ ಕಪ್ಪು ಬಣ್ಣದಲ್ಲಿರುತ್ತೆ. ಹಾರುವಾಗ ರೆಕ್ಕೆಗಳ ಕೆಳಭಾಗದಲ್ಲಿ ಬಿಳಿ ಚುಕ್ಕೆಗಳು ಕಾಣಿಸುತ್ತೆ. ಇವು ವಿಭಿನ್ನ ರೀತಿಯಲ್ಲಿ ಶಬ್ದಗಳನ್ನು ಮಾಡ್ತವಂತೆ. ಮಾನವನ ಧ್ವನಿ ಹಾಗೂ ಸುತ್ತಮುತ್ತಲಿನ ಇತರ ಶಬ್ದಗಳನ್ನು ಅನುಕರಿಸುವ ಅದ್ಭುತ ಸಾಮರ್ಥ್ಯವನ್ನು ಈ ಮೈನಾ ಪಕ್ಷಿಗಳಿಗಿವೆ. ಮೂಡಿ ಬರ್ತಾ ಇದೆ ಮೈನಾ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿರುವ ಗೀತೆ.

ಸಮಯ ಆಗಿದೆ 4:20 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಪಕ್ಷಿಗಳ ಹೆಸರಿನಲ್ಲಿ ರಚಿತವಾಗಿರುವ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ ನಾವು ಮತ್ತೊಂದು ನಮ್ಮ ದಿನನಿತ್ಯದಲ್ಲಿ ನಾವು ನಮಗೆ ಕಾಣಿಸುವ ಪಕ್ಷಿ ಅಂದರೆ ಅದು ಕಾಗೆ ಹೌದು ಗೋರ್ವಿಡೆ ಕುಟುಂಬಕ್ಕೆ ಸೇರಿದ ಪಕ್ಷಿ ಇದು ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದು ಅಂತ ಇದನ್ನು ಕರೀತಾರೆ ಕಾಗೆಗಳು ಸಮಸ್ಯೆಗಳನ್ನು ಪರಿಹರಿಸುವ ಉಪಕರಣಗಳನ್ನು ಬಳಸುವ ಮತ್ತು ಮಾನವರ ಮುಖಗಳನ್ನು ನೆನಪಿಟ್ಟುಕೊಳ್ಳುವ ಅಪಾರ ಸಾಮರ್ಥ್ಯವನ್ನು ಕೂಡ ಹೊಂದಿದೆಯಂತೆ ಮನೆ ಮುಂದೆ ಕಾಗೆ ಬಂದು ಕಾಕಾ ಅಂತ ಕೂಗಿದ್ರೆ ಮನೆಗೆ ಬಂಧುಗಳು ಅಥವಾ ಅತಿಥಿಗಳು ಬರ್ತಾರೆ ಅಂತ ಜಾನಪದ ನಂಬಿಕೆ ಕೂಡ ಇದೆ ಹಾಗೆ ಪಕ್ಷಿ ಅಂದಾಗ ನಮಗೆ ನೆನಪಾಗೋದು ಪಾರಿವಾಳ ಈ ಪಾರಿವಾಳ ಕೊಲಂಬಿಡೆ ಕುಟುಂಬಕ್ಕೆ ಸೇರಿದ ಮಾನವನ ಇತಿಹಾಸದೊಂದಿಗೆ ಸುದೀರ್ಘವಾದ ನಂಟನ್ನು ಕೂಡ ಹೊಂದಿರುವಂತಹ ಅತ್ಯಂತ ಪ್ರಸಿದ್ಧ ಪಕ್ಷಿ ಪ್ರಪಂಚದಾದ್ಯಂತ ಶಾಂತಿಯ ಸಂಕೇತವಾಗಿ ಕೂಡ ಇದನ್ನು ಗುರುತಿಸ್ತಾರೆ ಹಾಗೆಯೇ ಇದು ಬೂದು ಬಿಳಿ ಅಥವಾ ಕಂದು ಬಣ್ಣದಲ್ಲಿ ಇರುತ್ತೆ ಇದರ ಕುತ್ತಿಗೆಯ ಭಾಗದಲ್ಲಿ ಹೊಳೆಯುವ ಹಸಿರು ಮತ್ತು ನೇರಳೆ ಬಣ್ಣದ ಛಾಯೆ ಇರುತ್ತಂತೆ ದೂರವಾಣಿ ಮತ್ತು ಅಂಚೆ ವ್ಯವಸ್ಥೆ ಇಲ್ಲದ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರಹಸ್ಯ ಪತ್ರ ಅಥವಾ ಸಂದೇಶಗಳನ್ನು ತಲುಪಿಸಲು ತರಬೇತಿ ಪಡೆದ ಪಾರಿವಾಳಗಳನ್ನು ಬಳಸ್ತಾ ಇದ್ರಂತೆ ಪ್ರಪಂಚದಾದ್ಯಂತ ಬಿಳಿ ಪಾರಿವಾಳವನ್ನು ಶಾಂತಿ ಮತ್ತು ಮೈತ್ರಿಯ ಸಂಕೇತವೆಂದು ಭಾವಿಸಲಾಗುತ್ತೆ ಮೂಡಿ ಬರ್ತಾ ಇದೆ ಬರ್ಫಿ ಚಿತ್ರದಿಂದ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಕಾಗೆ ಕಣ್ಣು ಅನ್ನೋ ಗೀತೆ ಎಸ್ ಬಾಹುಬಲಿ ಅವರ ಸಾಹಿತ್ಯವಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ ಹಾಗೆಯೇ ಯುದ್ಧಕಾಂಡ ಚಿತ್ರದಿಂದ ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜೈರಾಮ್ ಮತ್ತು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ ಕಾಗೆ ಮತ್ತು ಪಾರಿವಾಳದ ಗೀತೆಗಳು ಎರಡು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪರಿಮಳ ಕಾರ್ಯಕ್ರಮದಲ್ಲಿ ಸುಮಧುರವಾದ ಪಕ್ಷಿಗಳ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಂಸ ಪಕ್ಷಿ, ಹೌದು, ಹಂಸವು ಅನಾಟಿಡೆ ಜಲಪಕ್ಷಿ ಕುಟುಂಬಕ್ಕೆ ಸೇರಿದ, ತನ್ನ ಸೌಂದರ್ಯ ಮತ್ತು ಗಂಭೀರತೆ ಮತ್ತು ಶ್ವೇತವರ್ಣಕ್ಕೆ ಹೆಸರಾದ ಅತ್ಯಂತ ಸುಂದರವಾದ ಜಲಪಕ್ಷಿಯಾಗಿದೆ. ಇದನ್ನು ಸ್ವಾನ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಸಾಮಾನ್ಯವಾಗಿ ಶುಭ್ರ ಬಿಳಿ ಬಣ್ಣದಲ್ಲಿರುತ್ತೆ. ಉದ್ದವಾದ ಬಳುಕುವ ಕುತ್ತಿಗೆಯನ್ನು ಹೊಂದಿರುತ್ತೆ. ಇವುಗಳ ಕೊಕ್ಕು ಹಳದಿ ಅಥವಾ ಕಿತ್ತಳೆ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಜ್ಞಾನ ಮತ್ತು ಕಲೆಯ ದೇವತೆಯಾದ ಶಾರದೆ ಅಥವಾ ಸರಸ್ವತಿ ದೇವಿಯ ವಾಹನ ಈ ಹಂಸ. ಭಾರತೀಯ ಜಾನಪದ ಹಾಗೂ ಸಾಹಿತ್ಯದಲ್ಲಿ ಹಂಸಕ್ಕೆ ವಿಶೇಷ ಶಕ್ತಿ ಇದೆ ಎಂದು ನಂಬುತ್ತಾರೆ. ಹಾಲನ್ನು ಮತ್ತು ನೀರನ್ನು ಬೆರೆಸಿಟ್ರೆ ಹಂಸವು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸುತ್ತಂತೆ. ಇದನ್ನು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಬೇರ್ಪಡಿಸುವ

ವಿವೇಚನಾ ಶಕ್ತಿಗೆ ಹೋಲಿಸಲಾಗುತ್ತಂತೆ. ಮತ್ತೊಂದು ವಿಶೇಷವಾದ ಸಂಗತಿ ಅಂದರೆ ಹಂಸಗಳ ಬಗ್ಗೆ, ಹಂಸಗಳು ತಮ್ಮ ಜೀವನ ಪರ್ಯಂತ ಒಂದೇ ಸಂಗಾತಿಯೊಂದಿಗೆ ಜೀವಿಸುತ್ತಂತೆ. ಆದ್ದರಿಂದ ಇವುಗಳನ್ನು ಪ್ರೀತಿ ಮತ್ತು ವಿಶ್ವಾಸಾರ್ಹತೆಯ ಸಂಕೇತ ಅಂತ ಕೂಡ ಹೇಳ್ತಾರೆ. ಸ್ಯಾಂಡಲ್ವುಡ್ನಲ್ಲಿ ಬಹಳಷ್ಟು ಗೀತಗಳನ್ನು ರಚಿತಗೊಂಡ ಇನ್ನೊಂದು ಸುಂದರವಾದ ಪಕ್ಷಿ ಅಂದರೆ ಅದು ಗಿಳಿ. ಸಿಟಾಸಿ ಫಾರ್ಮ್ಸ್ ಕುಟುಂಬಕ್ಕೆ ಸೇರಿದ ತನ್ನ ಸೌಂದರ್ಯ ಮತ್ತು ಚುರುಕುತನ ಮತ್ತು ಬುದ್ಧಿವಂತಿಕೆಗೆ ಹೆಸರಾದಂತಹ ಅತ್ಯಂತ ಪ್ರಸಿದ್ಧ ಪಕ್ಷಿ ಈ ಗಿಳಿ. ಪ್ರಪಂಚದಾದ್ಯಂತ ಸುಮಾರು 390 ಹೆಚ್ಚು ತಳಿಯ ಗಿಳಿಗಳನ್ನು ನಾವು ನೋಡಬಹುದು. ಗಿಳಿಗಳಿಗೆ ಮಾನವನ ಧ್ವನಿ ಹಾಗೂ ಪದಗಳನ್ನು ಯಥಾವತ್ತಾಗಿ ಅನುಕರಿಸುವ, ಅಂದರೆ ಮಿಮಿಕ್ರಿ ಮಾಡುವ ಸಾಮರ್ಥ್ಯ ಇದೆ. ಸರಿಯಾದ ತರಬೇತಿಯನ್ನು ನೀಡಿದರೆ ಇವು ಕೆಲವು ಪದಗಳನ್ನು ಸ್ಪಷ್ಟವಾಗಿ ಕೂಡ ಉಚ್ಚರಿಸುತ್ತವಂತೆ. ಕನ್ನಡ ಸಾಹಿತ್ಯ ಹಾಗೂ ಕಥೆಗಳಲ್ಲಿ ಗಿಳಿಯನ್ನು ಸಾಕು ಪ್ರಾಣಿಯಾಗಿ, ಸಂದೇಶ ವಾಹಕವಾಗಿ ಮತ್ತು ಭವಿಷ್ಯ ಹೇಳುವ ಗಿಳಿ ಶಾಸ್ತ್ರದಲ್ಲಿ ಮುಖ್ಯವಾಗಿ ಬಳಸಲಾಗುತ್ತೆ. ಕೇಳೋಣ ಹಂಸ ಮತ್ತು ಗಿಳಿಯ ಗೀತೆಗಳನ್ನು. ಗಟ್ಟಿಮೇಳ ಚಿತ್ರದಿಂದ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಮತ್ತು ಚಿತ್ರಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ. ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ದಿಗ್ವಿಜಯ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಹಾಡಿನಲ್ಲಿ, ಹಾಡುಗಾರಿಕೆಯಲ್ಲಿ ಹಂಸಲೇಖ ಅವರ ಸಂಗೀತದ ಗೀತೆ.

ಪರಿಮಳ ಕಾರ್ಯಕ್ರಮದಲ್ಲಿ ಪಕ್ಷಿಗಳ ಹೆಸರಿನಲ್ಲಿ ರಚಿತವಾಗಿರುವ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಮತ್ತೊಂದು ಪಕ್ಷಿಯ ಬಗ್ಗೆ ಹೇಳೋದಾದರೆ ಅದು ಗುಬ್ಬಚ್ಚಿ. ಸಾಮಾನ್ಯವಾಗಿ ಬಹಳ ಅಂದರೆ ಪ್ರತಿದಿನ ನಾವು ನೋಡ್ತಾ ಇರ್ತಿದ್ವಿ, ಬಟ್ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಪಾಸರಿಡೆ ಕುಟುಂಬಕ್ಕೆ ಸೇರಿದ ಮಾನವನ ಆವಾಸ ಸ್ಥಾನಗಳ ಹತ್ತಿರದಲ್ಲೇ ಜೀವಿಸುವ ಅತ್ಯಂತ ಚಿಕ್ಕ ಮತ್ತು ಮುದ್ದಾದ ಪಕ್ಷಿ ಈ ಗುಬ್ಬಿ. ಇದು ನಮ್ಮ ಮನೆಯಂಗಳದಲ್ಲಿ ನಿತ್ಯದ ಸದಸ್ಯನಂತೆ ಓಡಾಡ್ತಾ ಇರುತ್ತೆ. ಇವು ಚಿವ್ ಚಿವೆಂದು ಸದಾ ಸದ್ದು ಮಾಡ್ತಾ ಅತ್ಯಂತ ಚುರುಕಾಗಿ ಹಾರಾಡ್ತಾ ಇರುತ್ತೆ. ಆಧುನಿಕ ಕಟ್ಟಡಗಳ ವಿನ್ಯಾಸ, ಮೊಬೈಲ್ ಟವರ್ಗಳ ವಿಕಿರಣ, ಕೀಟನಾಶಕಗಳ ಬಳಕೆ ಹಾಗೂ ಮರಗಳ ನಾಶದಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಗುಬ್ಬಚ್ಚಿಗಳ ಸಂಖ್ಯೆ ವೇಗವಾಗಿ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮೂಡಿ ಬರ್ತಾ ಇದೆ ಬಿಂದಾಸ್ ಚಿತ್ರದಿಂದ ಗುಬ್ಬಚ್ಚಿ ಗೂಡಿನಲ್ಲಿ ಅನ್ನೋ ಗೀತೆ. ಉದಿತ್ ನಾರಾಯಣ್ ಮತ್ತು ಸೌಮ್ಯ ರಾವ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಸ್ಯಾಂಡಲ್ವುಡ್ನಲ್ಲಿ ಪಕ್ಷಿಗಳ ಮೇಲೆ ರಚಿತವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸಂದೇಶಗಳು ಬಂದನ್ನು ನಮ್ಮನ್ನು ತಲುಪ್ತಾ ಇದೆ. ಹರೀಶ್ ಮಲ್ಲೇಶ್ವರಂಯಿಂದ ಮುದ್ದಿನ ಗಿಣಿಯೇ ಬಾರೋ ಗೀತೆ, ಬೆಳ್ಳಿಮೋಡ ಚಿತ್ರದ ಗೀತೆ ನೆನಪಾಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಹಲವಾರು ಪಕ್ಷಿಗಳ ಹಲವು ನಮಗೆ ತಿಳಿಯದ ಮಾಹಿತಿ ನೀಡಿದ ವಿವಿಧ ಭಾರತಿಗೆ ಧನ್ಯವಾದಗಳು. ಸ್ವರೂಪ್ ಲೋಕೇಶ್ ಮೂಡಲ್ ಕುಣಿಗಲ್ ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಪರಿಮಳ ಕಾರ್ಯಕ್ರಮದ ಜೊತೆಗೆ ಸೂಪರ್ ಹಾಡುಗಳು, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಗೀತೆ ಮೂಡಿ ಬರ್ತಾ ಇದೆ ಈಗ. ಅವಳೇ ನನ್ನ ಹೆಂಡತಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರ ಹಾಡುಗಾರಿಕೆಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಸಮಯ ಆಗಿದೆ 4:55:50. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಹಕ್ಕಿಗಳ ಚಿಲಿಪಿಲಿಯಿಂದ ಕಲರವದಿಂದ ಕೂಡಿದ ಇಂದಿನ ಪರಿಮಳ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಕೂಡ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮೂಡಿ ಬರ್ತಾ ಇದೆ ಶ್ರುತಿ ಚಿತ್ರದಿಂದ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಜೆಡಿಎಸ್ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹನೂರು ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಕುರಿತಂತೆ ನ್ಯಾಯಾಂಗ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಾವನ್ನಪ್ಪಿದವರ ಕುಟುಂಬಕ್ಕೆ ಉದ್ಯೋಗ ಹಾಗೂ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಹನೂರು ಶೂಟೌಟ್ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಡೆಕಥ್ಲಾನ್ ಅಥ್ಲೆಟ್ ತೇಜಸ್ವಿನಿ ಶಂಕರ್, ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಮತ್ತು ಪುಲ್ಲೇಲಾ ಗಾಯತ್ರಿ ಗೋಪಿಚಂದ್ ಪಟ್ಟಿಯಲ್ಲಿ ಪ್ರಮುಖರಾಗಿದ್ದಾರೆ. ಭಾರತದ ಅಭಿವೃದ್ಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪರಿವರ್ತನಾತ್ಮಕ ಪಾತ್ರ ವಹಿಸಿದ್ದಾರೆ ಎಂದು ಭಾರತದಲ್ಲಿನ ಇಸ್ರೇಲ್ ರಾಯಭಾರಿ ರುವೆಲ್ ಅಜರ್ ಶ್ಲಾಘಿಸಿದ್ದಾರೆ. ಭಾರತೀಯ ಗುರುತಿನ ಚೀಟಿ ಪ್ರಾಧಿಕಾರ ದೇಶಾದ್ಯಂತ 2 ಕೋಟಿಗೂ ಹೆಚ್ಚು ಶಾಲಾ ಮಕ್ಕಳಿಗೆ ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಜೈಲಿನಲ್ಲಿರುವ ಪಾಕಿಸ್ತಾನ ಮಾಜಿ ಪ್ರಧಾನಿಯವರನ್ನು ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಪಾಕಿಸ್ತಾನ ಸುಪ್ರೀಂಕೋರ್ಟ್ ಆದೇಶ ನೀಡಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ಬ್ಯಾಟರ್ ಹಾಗೂ ವಿಕೆಟ್ ಕೀಪರ್ ರಿಷಭ್ ಪಂತ್ 51 ಪಂದ್ಯಗಳಲ್ಲಿ ಅತಿ ವೇಗವಾಗಿ 100 ಸಿಕ್ಸರ್ಗಳನ್ನು ಗಳಿಸಿದ ಮೊದಲ ಭಾರತೀಯ ಹಾಗೂ ವಿಶ್ವದ 4ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ಮ್ಯಾನ್ಮಾರ್ನ ಥೇಟ್ ತುಜಾರ್ ಅವರನ್ನು ನೇರ ಸೆಟ್ಗಳ ಮೂಲಕ ಸೋಲಿಸಿ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು.
1: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಇವತ್ತಿನ ಸಂಜೆಯ ಪ್ರಸಾರದಲ್ಲಿ ಏನೆಲ್ಲ ನೀವು ಕೇಳಲಿದ್ದೀರಿ? ಎಂದಿನಂತೆ ಇದೀಗ ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ನಲ್ಲಿ ನಡುವೆ ಕಾನೂನಿನ ಅರಿವು ನ್ಯಾಯವಾಣಿ ಪ್ರಸಾರವಾಗಲಿದೆ. 6:02 ಸೇಫ್ ಡ್ರೈವ್ ಗಾನಭಜಾನ, 7:22 ಕಗ್ಗದ ಸಿರಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮವನ್ನು ಕೇಳುತ್ತೀರಿ. ನಿಮ್ಮ ಆಯ್ಕೆ 8:02 ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಈ ದಿನ ಪ್ರಸಾರವಾಗುವ ನಮ್ಮ ಕಾರ್ಯಕ್ರಮಗಳು.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳೋಣ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹೃದಯ ಸಂಗಮ ಚಿತ್ರದ ಗೀತೆ ಕೇಳಿದಿರಿ. ಗೀತಪ್ರಿಯ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸಿಪಾಯಿ ರಾಮು ಚಿತ್ರದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಉಪೇಂದ್ರ ಕುಮಾರ್.

0: ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ,
1: ಸಾಗಬೇಕು ಕೆಲಸ ಮುಂದೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಬಂಗಾರದ ಮನುಷ್ಯ ಚಿತ್ರದ ಪ್ರಸಿದ್ಧ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಪಿ ಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.
2: ಬೋರಯ್ಯ, ಬಸವಯ್ಯ, ದೊಡ್ಡಯ್ಯ,

0: ಅವರ್ ಯಾರು ಯಾಕದು ಹೇಳಬಲ್ಲಿರ?
1: ಓಹೋ, ಹೇಳುವೆ ಹೇಳುವೆ. ಕೈ ನೀಡಿದವಳು ನಿನ್ನಂತೆ ಚೆಲುವೆ, ಕೈ ಹಿಡಿದವನು ಬಳೆಗಾರ ಹೂವೆ. ಬಳೆ ತೊಡಿಸುವಾಗ ಅಯ್ಯೋ ಅಂದಳು ಅಲ್ಲವೇ? ಹೌದೇನೆ ಹೌದೇನೆ ಹೇಳಿ ಹಮ್ಮಿರೀ.

ಎಲ್ಲರೀಶ್ವರಿ ಹಾಗೂ ನಾಗೇಂದ್ರ ಅವರ ಯುಗಳ ಧ್ವನಿಗಳಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಅನುಗ್ರಹ ಚಿತ್ರದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಸೊರಟಶ್ವಥ್.

ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಶರಪಂಜರ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಬರೆದವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು. ಗೀತೆಗೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಸಮಯ 5:26. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ ಕೇಳಿದಿರಿ. ವಿಜಯನಾರಸಿಂಹ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಮಾಡಿದವರು ಎಂ ರಂಗರಾವ್.

ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಬಾಳ ಬಂಧನ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿತ್ತು. ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

0: ಎಲ್ಲಿಯದು ಈ ಅನುಬಂಧ? ನಮ್ಮ ಸ್ನೇಹ ಸಂಬಂಧದ ಮತ್ತಷ್ಟು ಹಳೆಯ ಗೀತೆಗಳನ್ನು ಕೇಳೋಣ. ಈಗ ಸಮಯ 5:40 ಹತ್ತಿರಕ್ಕೆ ಬಂದಿದ್ದೀವಿ. ಈಗ ನಾವು ಕೇಳಬೇಕು ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದ ನಂತರ ಮತ್ತೆ ಹಳೆಯ ಚಿತ್ರಗೀತೆಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಸರ್ ಈಗ ಒಂದು ಒಂದು ಪ್ರಕರಣ ಒಂದು ಯಾವುದೋ ಒಂದು ಕೋರ್ಟ್ ಅಲ್ಲಿ ಇದೆ ಅನ್ಕೋಣ. ಆ ಯಾವ ಕೋರ್ಟ್ ಅಲ್ಲಿ ಅದು ಇರುತ್ತೆ, ಆ ನನ್ನ ದಾಖಲೆ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ತುಂಬಾ ಗೊಂದಲ ಇರ್ತದೆ. ಅದ್ರ ವ್ಯಾಪ್ತಿ ಅದು ಹೇಗೆ ನಿರ್ಧಾರ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
3: ನೋಡಿ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲ ನ್ಯಾಯಾಲಯಗಳಿಗೆ ಅತ್ಯುನ್ನತವಾದಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ, ಮತ್ತೆ ಅದರ ಅಡಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಬರ್ತದೆ. ಇನ್ನು ನಾವು ವ್ಯಾಜ್ಯಗಳನ್ನು ಇಲ್ಲಿ ನೇರವಾಗಿ ದಾಖಲಿಸಲಿಕ್ಕೆ ಬರುವುದಿಲ್ಲ. ಯಾವುದೇ ವ್ಯಾಜ್ಯವನ್ನು ದಾಖಲಿಸಬೇಕಾದ್ರೆ ಅದರಲ್ಲಿ ಕೆಲವು ವ್ಯಾಪ್ತಿಗಳಿವೆ. ಒಂದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ, ಅಂದರೆ ಪ್ರಾದೇಶಿಕ ವ್ಯಾಪ್ತಿ. ಯಾವುದೇ ಸಿವಿಲ್ ಪ್ರಕರಣ ಅಥವಾ ಕ್ರಿಮಿನಲ್ ಪ್ರಕರಣಗಳಿರಲಿ ಅಥವಾ ಯಾವುದೇ ವಿಶೇಷ ಪ್ರಕರಣಗಳಿರಲಿ, ಘಟನೆ ನಡೆದ ಸ್ಥಳ ಅಥವಾ ಆಸ್ತಿ ಇರುವಂತಹ ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕ ವ್ಯಾಪ್ತಿ, ಅದು ತಾಲೂಕು, ಜಿಲ್ಲೆ ಅಥವಾ ರಾಜ್ಯದ ಮಿತಿಗಳನ್ನು ಹೊಂದಿದೆ. ಆಮೇಲೆ ಇನ್ನೆರಡನೇದು ಆರ್ಥಿಕ ವ್ಯಾಪ್ತಿ. ಒಂದು ನ್ಯಾಯಾಲಯವನ್ನು ನಿರ್ಧರಿಸುವಂಥದ್ರಲ್ಲಿ ಆರ್ಥಿಕ ವ್ಯಾಪ್ತಿ, ಸಿವಿಲ್ ಪ್ರಕರಣಗಳಲ್ಲಿ ಹಣದ ಮೊತ್ತ ಅಥವಾ ಆಸ್ತಿಯ ಮೌಲ್ಯವನ್ನು ಗಮನಿಸಿಕೊಂಡು ವ್ಯಾಪ್ತಿಯನ್ನು ನಾವು ಹೇಳ್ತೇವೆ. ಮೌಲ್ಯದ ಆಧಾರ ಮೇಲೆ ಆ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ. ಮತ್ತೆ ವಿಷಯವಾರು ವ್ಯಾಪ್ತಿ ಅಂತ ಹೇಳ್ತೇವೆ, ಅಂದರೆ ನಾವು ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಅಂದರೆ ಸಿವಿಲ್ ಆಸ್ತಿ ಅಥವಾ ಒಪ್ಪಂದಕ್ಕೆ ಕ್ರಿಮಿನಲ್ ನ್ಯಾಯಾಧಿಕರಣಗಳು, ಇನ್ನು ವಿಶೇಷವಾಗಿ ಕೌಟುಂಬಿಕ ಅಥವಾ ಕಾರ್ಮಿಕ ವಿಶೇಷ ನ್ಯಾಯಾಲಯಗಳಿದೆ, ಆ ರೀತಿಯ ನ್ಯಾಯಾಲಯಗಳಲ್ಲಿ ದಾಖಲಿಸಬೇಕಾಗ್ತದೆ. ಒಂದು ವೇಳೆ ಗ್ರಾಹಕ ಸಂಬಂಧಪಟ್ಟ ಗ್ರಾಹಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಮುಂದಕ್ಕೆ ಇಡಬೇಕಾಗ್ತದೆ. ಇನ್ನು ಸ್ಥಳದ ಆಧಾರ ಅಂತ ಹೇಳಿದೆ, ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಅದು ಹೇಗೆಂದ್ರೆ, ಅಪರಾಧ ನಡೆದ್ರೆ, ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಪರಾಧ ನಡೆದ್ರೆ, ಬೆಂಗಳೂರಿನ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಮಾತ್ರ ಪ್ರಕರಣವನ್ನು ದಾಖಲಿಸಬಹುದು. ಅದನ್ನು ಮೈಸೂರಿನಲ್ಲಿಯೋ ಬಳ್ಳಾರಿಯಲ್ಲೋ ದಾಖಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ.
2: ಕೆಲವು ಸಲ ಈ ವಿಶೇಷ ಕೋರ್ಟ್ಗಳು ಅಂತ ಹೇಳ್ತಾರಲ್ಲ ಸರ್, ಅದು ಯಾಕೆ?
3: ನೋಡಿ, ವಿಶೇಷ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವುದು ಮದುವೆ ಅಥವಾ ಇದಕ್ಕೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂಥದ್ದು, ಕೌಟುಂಬಿಕ ವಿಷಯಗಳಿಗೆ ಅದನ್ನು ನಾವು ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೇವೆ. ಇನ್ನು ಗ್ರಾಹಕರ ದೂರುಗಳನ್ನು ಗ್ರಾಹಕರ ಕೋರ್ಟ್ಗಳಲ್ಲಿ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇಡಬಹುದಾದಂಥದ್ದು. ಅದೇ ರೀತಿ ಕಾರ್ಮಿಕರ ತಕರಾರು, ಸಂಬಳ ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ತಕರಾರುಗಳನ್ನು ಕಾರ್ಮಿಕ ನ್ಯಾಯಾಲಯದಲ್ಲಿ, ಮತ್ತು ವಿಶೇಷ ಮಕ್ಕಳ ಪ್ರಕರಣಗಳು, ಮಕ್ಕಳ ಕಳ್ಳ ಸಾಗಾಣಿಕೆ ಅಂಥ ಪ್ರಕರಣಗಳನ್ನು ಅಥವಾ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾದರೆ, ಈಗ ಪೋಕ್ಸೋ ಅಂಥ ಕಾಯ್ದೆಗಳಲ್ಲಿ ಅದಕ್ಕೆ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಮಕ್ಕಳ ಪ್ರಕರಣಗಳನ್ನು ದಾಖಲು ಮಾಡಬೇಕಾಗ್ತದೆ. ಇನ್ನು ವರದಕ್ಷಿಣೆ ಪ್ರಕರಣಗಳನ್ನು ಹೆಚ್ಚಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಥವಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾಖಲು ಮಾಡಿಕೊಳ್ತೇವೆ.
2: ಮತ್ತು ಈಗ ಯಾವ ಕೋರ್ಟಿಗೆ ಹೋಗಬೇಕು ಏನಂತ ಅನ್ನೋದು ಈ ತಾವು ತಿಳಿಸಿದ ಆಧಾರದ ಮೇಲೆ ಇದೆ.
3: ಹೌದು, ನಾನು ಸರಳವಾಗಿ ಹೇಳಬೇಕಾದ್ರೆ, ನೀವು ಯಾವ ಕೋರ್ಟಿಗೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಬೇಕು ಅಂದ್ರೆ ಮೂರು ಪ್ರಶ್ನೆಗಳಿವೆ. ಒಂದು, ಅಪರಾಧ ಅಥವಾ ತಕರಾರು ಯಾವ ಪ್ರದೇಶದಲ್ಲಿ ನಡೆಯಿತು, ಪ್ರಕರಣ ಯಾವ ಸಂಬಂಧಕ್ಕೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಿಸಿರುವಂಥದ್ದು, ಮತ್ತೆ ಅಲ್ಲಿ ಪರಿಹಾರ ಕೇಳುವಂತ ಮೊತ್ತ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಆಸ್ತಿಯ ಮೊತ್ತ, ಇವುಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಮತ್ತೆ ಸೂಕ್ತ ವಕೀಲರನ್ನು ಭೇಟಿಯಾಗಿ ವಕೀಲರ ಮುಖಾಂತರ ಹೋಗುವಂಥದ್ದು ನಿಮ್ಮ ಜ್ಞಾನಕ್ಕೆ ಮತ್ತು ಸಲಹೆಗೆ ಅನುಕೂಲ.
2: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾಡಿದಿರಿ ಏನು, ಯಾರು ಏನು ಮಾಡುವರು ನನಗೆ ಕೇಳು ಮಾಡುವರು.
1: ಎಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕ್ರಾಂತಿವೀರ ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ಸತ್ಯಂ ಅವರದು.

ಎಸ್ ಜಾನಕಿಯವರ ಧ್ವನಿಯಲ್ಲಿ, ಟಿಜಿಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯನರಸಿಂಹ ಅವರು ಬರೆದ ಗೀತೆ ಕೇಳಿದಿರಿ. ಗೀತೆಯನ್ನು ಒಂದು ಹೆಣ್ಣಿನ ಕಥೆ ಚಿತ್ರದಿಂದ ಆರಿಸಲಾಗಿತ್ತು.

ಈ ನೋಡಂದ ಅಪರಿಚಿತ ಚಿತ್ರಕ್ಕೆಂದು ಎಸ್ ಪಿ ಬಿ ಅವರು ಹಾಡಿದ ಗೀತೆಯ ನಂತರ ನೀವೀಗ ಕೇಳಿದ್ದು ಮನೆ ಬೆಳಗಿದ ಸೊಸೆ ಚಿತ್ರದ ಗೀತೆಯನ್ನು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ.

ಎಲ್ಲ ಆ ಸಜಾ, ಎಲ್ಲ ಸಜಾ ನೋವುಗಳಿಂದ ಮುಕ್ತಿ ಪಡೆಯೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ 2025 ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಅಥ್ಲೆಟಿಕ್ಸ್ ತರಬೇತುದಾರ ಪರ್ವಿನ್ ಸಿಂಗ್, ಬಾಕ್ಸಿಂಗ್ ತರಬೇತುದಾರ ಚೋಟೇಲಾಲ್ ಯಾದವ್ ಮತ್ತು ಶೂಟಿಂಗ್ ತರಬೇತುದಾರರಾದ ನೇಹಾ ನಂದಕುಮಾರ್ ಚೌಹಾಣ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪವು ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ಗೆ ನೂತನ ರಾಜ್ಯ ಉಸ್ತುವಾರಿಗಳನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ನೇಮಿಸಿದ್ದಾರೆ. ವಿನೋದ್ ತಾವಡೆ ಅವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ, ಡಾ ಸತೀಶ್ ಪೂನಿಯಾ ಅವರನ್ನು ಪಂಜಾಬ್ನ ಉಸ್ತುವಾರಿಯಾಗಿ ಹಾಗೂ ತರುಣ್ ಚುಗ್ ಅವರನ್ನು ಗುಜರಾತ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂಗೆ ಅಗೌರವ ತೋರಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್ ಟೀಕಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇಂದು ನಡೆದ ಪರಿಷತ್ ಸಭೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚುವುದು, ದುರಸ್ತಿ, ಸ್ವಚ್ಛತೆ ಸೇರಿದಂತೆ ಎಲ್ಲಾ ಸಿದ್ಧತೆಗಳನ್ನು ಮಾಡುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ಸಾರ್ವಜನಿಕ ವಲಯದ ಉದ್ಯಮಗಳ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಸದೀಯ ಸ್ಥಾಯಿ ಸಮಿತಿ ಸದಸ್ಯೆ ಹಾಗೂ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಪಾದಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 493 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,235 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 133 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,155 ಅಂಕಗಳು ದಾಖಲಾಗಿದೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ನ ಎರಡನೇ ಗುಂಪು ಹಂತದ ಪಂದ್ಯದಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಇಂದು ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ ವೀನ್ನಲ್ಲಿರುವ ವಾಗ್ನರ್ ಹಾಕಿ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ 6:30 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಹಳೆಯ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಅಪರೂಪದ ಗೀತೆಗಳು ಪ್ರಸಾರ ಆಗ್ತಾ ಇವೆ. ಗೀತೆಗಳನ್ನು ಕೇಳಿ ಮನಸ್ಸು ತುಂಬಿ ಬಂತು, ಖುಷಿಯಾಯಿತು. ಹೀಗೆ ಏನೇನೋ ಸಂದೇಶಗಳನ್ನು ಕಳಿಸಿದ್ದೀರಿ ಆತ್ಮೀಯರೇ. ನಮ್ಮ NR ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿ ಕೇಳ್ತಾರೆ.

ಇದೀನಿ ಕಾರ್ಯಕ್ರಮ ಅಂತ ಹೇಳಿದಿರಿ. ಹರೀಶ್ ಮಲ್ಲೇಶ್ವರದಿಂದ ಸಮೀಕ್ಷೆಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದಿರಿ. ನಾಗರತ್ನ ರಾಜಾಜಿನಗರದಿಂದ ಎರಡೇ ಎರಡು ಹಾಡು ಕೇಳ್ತಾ ಇದ್ದ ಹಾಗೆ ಎನರ್ಜಿ ನಮಗೆ ಬೂಸ್ಟ್ ಆಯಿತು ಅಂತ ಹೇಳಿದಿರಿ. ಕೌಸಲ್ಯ ಬನಶಂಕರಿಯಿಂದ ಶುಭ ಸಂಜೆ, ಗೀತೆಗಳನ್ನು ಕೇಳೋದಕ್ಕೆ ಕಾತುರರಾಗಿದ್ದೀವಿ ಅಂತ ಹೇಳಿದಿರಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು, ಆರಂಭದ ಹೃದಯ ಸಂಗಮ ಗೀತೆನೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು, ಇನ್ನೂ ಯಾವ್ಯಾವ ಹಾಡು ಬರುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳಿದಿರಿ. ಹಾಗೆ ಸುಭಾನ್ ಕೊರಿ ಹಂಪಸಾಗರದಿಂದ, ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಹಾಡುಗಳ ರಸದೌತಣ ನಮಗೆ ಸಿಗುತ್ತೆ ಅಂದರೆ ಅದು ವಿವಿಧ ಭಾರತಿಯಲ್ಲಿ ಮಾತ್ರ ಅಂತಾರೆ ಮೋನಿಕಾ. ಹೆಬ್ಬಾಳದ ರಮೇಶ್ ಅವರು, ಇವತ್ತಿನ ಗೀತೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದಿರಿ. ಗಂಗಾವತಿ ನಾಗರಾಜ್ ಕೊಡೇಕಲ್ಲವರು, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಶೈಲಿನಿ ಮುರಳೀಧರ್ ಬೆಂಗಳೂರಿನಿಂದ, ಹಲಸೂರಿನ ರಾಜೇಶ್, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ್, ಬಾಗಲಕೋಟೆಯ ಬನಹಟ್ಟಿ ಅಂಕುಶ್ ದೀಪಾ ಮಹದೇವ್ ಮತ್ತು ಮನೆಯವರು, ಅರುಣಾ ಮೈತ್ರಿ ಜೆಸಿನಗರದಿಂದ, ಮಹಾಲಿಂಗಪ್ಪ ಜಾಲವಾದಿ, ಆಹ್ಲಾದಕರ ಸಂಜೆ, ಸುಮಧುರ ಹಳೆಯ ಗೀತೆಗಳು, ಕೈಯಲ್ಲಿ ಒಂದು ಕಪ್ ಕಾಫಿ, ಇನ್ನೇನು ಬೇಕು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂತಾರೆ ಅಮರನಾಥ್ ವಿದ್ಯಾರಣ್ಯಪುರದಿಂದ, ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ಮತ್ತು ಮನೆಯವರು. ಇನ್ನು ಸುಮಾರು ಜನ ಸಂದೇಶಗಳನ್ನು ಕಳಿಸಿದ್ದೀರಿ, ನಿಮ್ಮ ಎಲ್ಲ ಸಂದೇಶಗಳನ್ನು ಹಾಗೆ ಆಗಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡೋಣ. ಇವತ್ತು ನಮಗೆ ಸಮೀಕ್ಷೆ ಕೇಳಬೇಕು ಅಂತ ತುಂಬ ತುಂಬ ತುಂಬ ಇದೆ. ಇವತ್ತಿನ ಸಮೀಕ್ಷೆಯ ವಿಷಯ ಏನಿರಬಹುದು ಅಂತ ಕೂಡ ನಾವೆಲ್ಲ ಕಾತುರರಾಗಿ ಕಾಯ್ತಾ ಇದ್ದೀವಿ ಅಂತ ಕೂಡ ಒಂದು ನಾಲ್ಕೈದು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಸಂದೇಶಗಳನ್ನು ನೋಡ್ತಾ, ಸಮೀಕ್ಷೆಯನ್ನು ಮಾಡ್ತಾ, ಹಾಡುಗಳನ್ನು ಕೇಳ್ತಾ ಸಾಗೋಣ. ಸಮೀಕ್ಷೆ ಅಂದರೆ ಅದು ಬರೀ ಸಮೀಕ್ಷೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಚಿಂತನ ಮಂಥನವೂ ಹೌದು. ಕೇಳ್ತಾ ಇರಿ, ಸಮೀಕ್ಷೆಯ ವಿಷಯ ಏನು ಅಂತ ಕಾಯ್ತಾ ಇರಿ. ಈ ಹಾಡಿನ ನಂತರ ಕೇಳೋಣ ಏನು ಇವತ್ತಿನ ಸಮೀಕ್ಷೆ. ಈಗ ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ.

ಬಲರಾಮನ ದಿನಗಳು ಚಿತ್ರದ ಗೀತೆಯನ್ನು ಕೇಳಿದಿರಿ, ಸಂಜಿತ್ ಹೆಗಡೆ ಹಾಗೂ ಪುಣ್ಯ ಸೆಲ್ವಾ ಅವರ ಧ್ವನಿಗಳಲ್ಲಿ. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಸಂತೋಷ್ ನಾರಾಯಣನ್. ಇವತ್ತಿನ ಸಮೀಕ್ಷೆಗಾಗಿ ಕಾಯ್ತಾ ಇದ್ದೀವಿ ಅಂತ ಇನ್ನೂ ಮೂರು ಜನ ಸಂದೇಶವನ್ನು ಕಳಿಸಿದಿರಿ. ಆಯಿತು, ಸಮೀಕ್ಷೆ ಶುರು ಮಾಡಿಬಿಡೋಣ. ನಾಗರ ಚೌತಿ ಆಯಿತು, ನಾಗರ ಪಂಚಮಿ ಆಯಿತು, ಖುಷಿಯಾಗಿ ಶ್ರಾವಣ ಮಾಸವನ್ನು ಎದುರುಗೊಂಡಿದ್ದೀವಿ. ಹೌದು, ಶ್ರಾವಣ ಮಾಸ ಬಂದಾಗ ಅಂತ ಹಾಡು ಹೇಳ್ತಾ ಶ್ರಾವಣವನ್ನು ನಾವು ಸ್ವಾಗತಿಸುವಾಗ ಒಂದು ವಿಷಯ ಏನಂದರೆ, ಎಷ್ಟೊಂದು ಹಬ್ಬಗಳು ಸಾಲು ಸಾಲು. ಶ್ರಾವಣ ಅಂದರೆ ಅದೊಂದು ರೀತಿ ಹಬ್ಬ, ಸಂತೋಷ ಸಂಭ್ರಮ, ಎಲ್ಲೆಲ್ಲೂ ಉತ್ಸಾಹ, ಕಲರ್ಫುಲ್ ಜೋಶ್ಫುಲ್ ವಾತಾವರಣ, ಸೇಲು ಡಿಸ್ಕೌಂಟು, ಶಾಪಿಂಗು, ಮಾಲು, ಹೊಸ ಬಟ್ಟೆ, ಪ್ರವಾಸ, ಕುಟುಂಬ ಮಿಲನಗಳು, ನಗು ನಲಿವು, ಚಂದ ಅಂದ, ಎಲ್ಲವೂ ಶ್ರಾವಣ ಮಾಸದಲ್ಲಿ ನಮಗೆ ಕಾಣಸಿಗುತ್ತೆ. ಹೌದು, ಇದೆಲ್ಲ ಸರಿ. ಗಣೇಶನ ಹಬ್ಬ ಬರುತ್ತೆ, ಪರಿಸರ ಸ್ನೇಹಿ ಗಣೇಶನನ್ನು ಬಳಸಿ, ಬಣ್ಣ ಬಳಸಿದ ಗಣೇಶನನ್ನು ನೀವು ಕೂಡಿಸಬೇಡಿ ಅಂತ ಹೇಳ್ತೀವಿ. ಪ್ರಕೃತಿಗೆ ಹೆಚ್ಚು ಚಿಗುರೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀವಿ. ಹಾಗೆ ನೀರಿಗೆ ಬಿಡೋವಾಗ ಹುಷಾರು ಅಂತೆಲ್ಲ ಏನೇನೋ ಸೂಚನೆ ಸಲಹೆಗಳನ್ನು ಕೊಡ್ತಾ ಇರ್ತೀವಿ. ಹಾಗೆ ದೀಪಾವಳಿ ಹಬ್ಬ ಬಂದರೆ ಪರಿಸರ ಹಾಳು ಮಾಡುವಂತಹ ಬಾಣ ಬಿರುಸು ಬಳಸಬೇಡಿ, ರಸ್ತೆಗಳ ಉದ್ದಕ್ಕೂ ಪಟಾಕಿ ತುಂಡುಗಳು ಬೀಳೋ ಹಾಗೆ ಮಾಡಬೇಡಿ, ರಸ್ತೆ ಗಲೀಜು ಮಾಡಬೇಡಿ, ದೀಪ ಹಚ್ಚಿ ಅಂತೆಲ್ಲ ಹೀಗೆ ಎಲ್ಲರೂ ಹೇಳ್ತಾ ಇರ್ತಾರೆ. ಇನ್ನು ಗೌರಿ ಹಬ್ಬಕ್ಕೆ ಬಾಗಿನ ಕೊಡುವಾಗ ಬಿದಿರಿನ ಮರದಲ್ಲಿ ವಸ್ತುಗಳನ್ನು ಹಾಕೋವಾಗ ಯಾರಪ್ಪ ಇದನ್ನೆಲ್ಲ ಈಗ ಉಪಯೋಗಿಸ್ತಾರ, ಈ ಮರನ ಶುದ್ಧ ಮಾಡಿ ಏನೇನೋ ಹಾಕಿ ಇದೆಲ್ಲ ಮಾಡ್ತೀವಲ್ಲ, ಇದೆಲ್ಲ ಯಾರು ಉಪಯೋಗಿಸ್ತಾರೆ, ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೆಲವರು ಕೇಳ್ತಾರೆ. ಹೀಗೆ ನಾವು ಈ ಹುಟ್ಟಿದ ಹಬ್ಬ ಆಚರಿಸುವಾಗಿರಬಹುದು ಅಥವಾ ಹಬ್ಬಗಳನ್ನು ಆಚರಿಸುವಾಗ ಪುಟ್ಟ ಪುಟ್ಟ ಅರಿಶಿನ ಕುಂಕುಮ ಪ್ಯಾಕೆಟ್ಗಳಿರಬಹುದು, ಎಲ್ಲಿಂದಲೋ ನಮಗೆ ಸಿಗುವ ಸಣ್ಣ ಪುಟ್ಟ ಅಡಿಕೆ ಪೊಟ್ಟಣಗಳಿರಬಹುದು, ರವಿಕೆ ಕಣಗಳು, ಹೀಗೆ ಹಬ್ಬ ಹರಿದಿನಗಳಲ್ಲಿ ಎಷ್ಟೊಂದು ವಸ್ತುಗಳ ಬಳಕೆ ನಾವು ಮಾಡ್ತೀವಿ. ಹಬ್ಬ ಅಂದರೆ ವ್ಯಾಖ್ಯೆಯೇ ಈಗ ಬದಲಾಗಿದೆ. ಆನ್ಲೈನ್ನಲ್ಲೇ ಅಣ್ಣ ತಂಗಿ ಈಗ ರಾಖಿ ಕಟ್ಟುಬಿಡ್ತಾರೆ, ವಿಡಿಯೋದಲ್ಲೇ ಹಬ್ಬ ಆಚರಿಸ್ತೀವಿ, ಕುಟುಂಬ ಮಿಲನಗಳು ವಿಡಿಯೋದಲ್ಲೇ ಆಗಿ ಹೋಗುತ್ತೆ ಅನ್ನುವಂತಹ ತಂತ್ರಜ್ಞಾನದ ಕಾಲವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಜನಸಂಖ್ಯೆ ಹೆಚ್ಚಾಗಿದೆ, ಪರಿಸರದ ಬಗ್ಗೆ ಕಾಳಜಿ ಬೇಕಾಗಿದೆ, ವೇಸ್ಟೇಜ್ ತಡೀಬೇಕಾಗಿದೆ ಅಂತೆಲ್ಲ ಹೇಳ್ತಾ ಪ್ರತಿ ಹಬ್ಬದಲ್ಲೂ ಎಷ್ಟೊಂದು ಸಲಹೆ ಸೂಚನೆಗಳು ನಮಗೆ ಕಿವಿಗೆ ರಾಚುವ ಹಾಗೆ ಬಡಿತಾ ಇರುತ್ತೆ. ಈಗ ಇಷ್ಟು ಪೀಠಿಕೆ ಆದ ಮೇಲೆ ನಿಮಗೆ ಗೊತ್ತಾಗಿದೆ.

ಇವತ್ತಿನ ಸಮೀಕ್ಷೆಯ ವಿಷಯ ಏನು ಅಂತ ಒಂದೇ ಒಂದು ವಾಕ್ಯದಲ್ಲಿ ಕೇಳೋದಾದರೆ ಪ್ರಶ್ನೆ, ಕಾಲ ಬದಲಾದ ಹಾಗೆ ನಾವು ಈ ಸಂಪ್ರದಾಯಗಳನ್ನು ಬದಲಾಯಿಸಬೇಕೇ? ಹೌದು, ಈ ವೇಸ್ಟೇಜ್ ಎಲ್ಲ ತಡಿಬೇಕು, ಕಾಲ ಬದಲಾಗಿದೆ, ನಾವು ಕೂಡ ಬದಲಾಗಬೇಕು, ಈ ಸಂಪ್ರದಾಯಗಳನ್ನು ಉಳಿಸ್ಕೊಳ್ಬೇಕು, ಆದರೆ ಸ್ವಲ್ಪ ಬದಲಾಯಿಸಬೇಕು ಅನ್ನುವವರು ಕೆಲವರು. ಇಲ್ಲ ಇಲ್ಲ ಇಲ್ಲ, ಅನಾದಿ ಕಾಲದಿಂದ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರುವಂತಹ ಆಚರಣೆಗಳಿಗೆ ನಾವು ಬದಲಾವಣೆ ಮಾಡಿಬಿಟ್ರೆ ಎಲ್ಲೋ ಒಂದು ಕಡೆ ನಮ್ಮ ಸಂಪ್ರದಾಯದ ಮೂಲ ಬೇರುಗಳನ್ನು ನಾವು ಮರೆತು ಹೋದಾಗತ್ತೆ. ಆದ್ದರಿಂದ ನಾವು ಹೇಗಿದೆಯೋ ಹಾಗೆ ಚಾಚು ತಪ್ಪದ ಹಾಗೆ ಪಾಲಿಸಬೇಕು ಅನ್ನುವ ವರ್ಗ ಇನ್ನೊಂದು. ಯಾವಾಗಲೂ ಈ ವರ್ಗಗಳಿಗೆ ಹಾಗೂ ಹೀಗೂ ಹೀಗೂ ಹಾಗೂ ಮಾತುಕತೆ ಆಗೋದನ್ನು ನಾವು ನೋಡ್ತಾ ಇರ್ತೀವಿ. ಇವತ್ತು ನೀವು ನಮ್ಮ ಪ್ರೀತಿಯ ವಿವಿಧ ಭಾರತಿ ಬಂಧುಗಳು ಹೇಳಿ, ನಿಮ್ಮ ಅನಿಸಿಕೆ ಏನು, ನಮ್ಮ ಶ್ರೋತೃವರ್ಗ ಏನನ್ನತ್ತೆ, ಕಾಲ ಕಳೆದ ಹಾಗೆ ಈ ಹಬ್ಬ ಹರಿದಿನಗಳನ್ನು ಆಚರಿಸುವ ಸಂಪ್ರದಾಯಗಳನ್ನು ಪಾಲಿಸುವ ಬಗೆ ಬದಲಾಗಬೇಕೇ ಅಥವಾ ಹಾಗೆ ಇರಬೇಕೆ? ಇದು ನಮ್ಮ ಇವತ್ತಿನ ವಿಭಾಗ ಸಮೀಕ್ಷೆಯ ವಿಷಯ. ಹೌದಾದರೆ ಬದಲಾಗಬೇಕು ಅಂತ ಇದ್ರೆ ಹೌದು ಅನ್ನಿ, ಬದಲಾಗೋದು ಬೇಡ ಅಂದರೆ ಇಲ್ಲ, ಬದಲಾಗಬಾರದು, ನಾವು ಹಾಗೇ ಇರಬೇಕು ಅನ್ನಿ. ನಿಮ್ಮ ಮಾತುಗಳು ಏನು, ಯಾರು ಏನು ಅಂದರು, ಯಾವುದಕ್ಕೆ ಎಷ್ಟು ಓಟು ಅಂತ ನೋಡೋಣ. 7:45 ಸುಮಾರಿಗೆ ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ವಿಷಯ, ಕಾಲ ಬದಲಾದ ಹಾಗೆ ಸಂಪ್ರದಾಯಗಳು ಬದಲಾಗಬೇಕೇ? ನಮಗೆ ನೀವು ಸಂದೇಶಗಳನ್ನು ಕಳಿಸಬಹುದು 9483091029 ಈ ಸಂಖ್ಯೆಗೆ, ಇನ್ನೊಮ್ಮೆ 9483091029 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಹೇಳಬಹುದು. ಗಮನಿಸಿ, ದೊಡ್ಡ ದೊಡ್ಡ ಸಂದೇಶಗಳನ್ನು ಕಳಿಸಬೇಡಿ, ಮೊದಲು ನಿಮ್ಮ ಹೆಸರು ಹಾಕಿ ಆಮೇಲೆ ನಿಮ್ಮ ಮಾತು ಏನು, ಹೌದು ಅಥವಾ ಇಲ್ಲ, ಒಂದೇ ಒಂದು ವಾಕ್ಯ ನಿಮ್ಮ ಅನಿಸಿಕೆ ಕಳಿಸಿ ನೋಡೋಣ. ಕಾಯ್ತಾ ಇದ್ದೀವಿ ನಿಮ್ಮ ಸಂದೇಶಕ್ಕಾಗಿ. ವಿಭಾಗ ಸೇಫ್ ಡ್ರೈವ್ ಗಾನ ಭಜನ ಸಮೀಕ್ಷೆ.

ಯಾವ ಮೋಹನ ಬುರುಳಿ ಕರೆಯಿತು ಚಿತ್ರದ ಗೀತೆ ಕೇಳಿದಿರಿ. ಭೂಮಿ ಋಣವೆಲ್ಲ ಸತ್ಯಪ್ರಕಾಶ್ ಅವರ ಧ್ವನಿಯಲ್ಲಿತ್ತು ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಅನಿಲ್ ಸಿಜೆ.

ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆ ಕೇಳಿದಿರಿ. ವಿಜಯ್ ಸುದಾಸ್ ಅವರ ಧ್ವನಿಯಲ್ಲಿ ಜೆಸಿ ದ ಯೂನಿವರ್ಸಿಟಿ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು. ಸಂಗೀತ ನೀಡಿದವರು ರೋಹಿತ್ ಸೋವರ್. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಿಭಾಗ ಗಾನ ಬಜಾನ ಸೇಫ್ ಡ್ರೈವ್ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ವಿಷಯ ಇಷ್ಟೇ. ಈಗ ಕಾಲ ಬದಲಾಗ್ತಾ ಇದೆ, ತಂತ್ರಜ್ಞಾನ ಹೆಚ್ಚಾಗಿದೆ, ನಾವು ಜನಸಂಖ್ಯೆ ಕೂಡ ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ, ನಮ್ಮ ಶಿಕ್ಷಣದ ವಿಚಾರಧಾರೆಗಳು ಬದಲಾಗ್ತಾ ಇವೆ. ಈ ಬದಲಾದ ಕಾಲದಲ್ಲಿ ನಾವು ನಮ್ಮ ಹಬ್ಬ ಸಂಸ್ಕೃತಿ ಆಚರಣೆ ಸಂಪ್ರದಾಯ ಇವೆಲ್ಲವನ್ನು ಕೂಡ ಕಾಲದ ಒಂದು ಓಟದಲ್ಲಿ ಸ್ವಲ್ಪ ಬದಲಾಯಿಸಿಕೊಳ್ಳಬೇಕಾಗತ್ತೆ ಅನ್ನುವ ವರ್ಗ ಒಂದಾದರೆ, ಇಲ್ಲ ಇಲ್ಲ, ನಮ್ಮ ಮೂಲ ಬೇರುಗಳು ಈ ಸಂಸ್ಕೃತಿ ಸಂಪ್ರದಾಯ ಹಬ್ಬದ ಒಂದು ಮೂಲ ಆಚರಣೆ ಇದೆಲ್ಲ, ಹಾಗಾಗಿ ನಾವೇನಾದರೂ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿದರೆ ಮೂಲವನ್ನೇ ಅಲ್ಲಾಡಿಸಿದ ಹಾಗೆ ಆಗತ್ತೆ. ಆದ್ದರಿಂದ

ಬದಲಾಯಿಸಬಾರದು, ಹೇಗೆ ಹೇಳಿದಾರೋ ಹಾಗೇ ಮಾಡಬೇಕು ಅನ್ನುವ ವರ್ಗ ಇನ್ನೊಂದು. ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ ಏನಪ್ಪ ಅಂದರೆ, ಹೌದಾ ಕಾಲ ಬದಲಾಗಿದೆ ಅಂತ ನಾವು ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಆಚರಣೆಗಳಲ್ಲಿ ಸಂಪ್ರದಾಯಗಳಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬೇಕಾ, ಅಥವಾ ಮೂಲ ಆಶಯ ಮತ್ತು ಸೌಹಾರ್ದತೆ ಇಂಪಾರ್ಟೆಂಟ್, ಅದೇನಾದರೂ ಬಿಟ್ಟುಬಿಟ್ರೆ ನಮಗೆ ಒಟ್ಟಾರೆಯಾಗಿ ನಾವು ಅದನ್ನು ಆ ಆಚರಣೆಯನ್ನೇ ಮರೆತು ಹೋಗ್ತೀವಿ, ಆದ್ದರಿಂದ ಹಾಗೆ ಮಾಡೋದು ಸೂಕ್ತ ಅಲ್ಲ. ಈ ಎರಡರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೆ? ವಿಭಾಗ ಸಮೀಕ್ಷೆ ಪ್ರಶ್ನೆ: ಕಾಲ ಬದಲಾದ ಹಾಗೆ ನಮ್ಮ ಸಂಪ್ರದಾಯಗಳು ಸ್ವಲ್ಪ ಬದಲಾಗಬೇಕೇ ಬದಲಾಗಬಾರದೆ ಅನ್ನೋದು ನಿಮ್ಮ ಉತ್ತರಗಳನ್ನು ನಮಗೆ ಹೇಳ್ಬೋದು. 7:50 ಸುಮಾರಿಗೆ ನೋಡೋಣ ಯಾರೆಲ್ಲ ಏನಂದ್ರಿ ಅಂತ. ನಮ್ಮ ವಾಟ್ಸಪ್ ಸಂಖ್ಯೆ 9483091209.

ರಾಜೇಶ್ ರಾಮನಾಥ್ ಅವರು ಸಂಗೀತ ನೀಡಿದ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ ಕೇಳಿದಿರಿ. ಅನುರಾಧ ಭಟ್ ಅವರು ಹಾಡಿದ ಗೀತೆ ಇದು, ಬರೆದವರು ಕೆ ಕಲ್ಯಾಣ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಸಾರಿ ಹೇಳುವೆ ಜಗಕ್ಕೆ. ಈ ಗೀತೆಯನ್ನು ಹಾಡಿದವರು ಅರ್ಬಾನ್ ಮಾಲಿಕ್. ಸೀಟ್ ಎಡ್ಜ್ ಚಿತ್ರದಿಂದ ಗೀತೆಯನ್ನಾರಿಸಿದ್ದು ಸಿದ್ದು ಕೋಡಿಪುರ ಅವರು ಬರೆದ ಗೀತೆ, ಸಂಗೀತ ಆಕಾಶ್ ಪರ್ವಾ ಅವರದಾಗಿತ್ತು.

0: ಸಂಜೀತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಪೆದ್ದಿ ಚಿತ್ರದ ಗೀತೆ ಕೇಳಿದಿರಿ. ಎಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನ ಬರೆದವರು ವರದರಾಜ ಚಿಕ್ಕಬಳ್ಳಾಪುರ. ಸಮಯ 6:40 ಆಗ್ತಾ ಇದೆ. ಇವತ್ತಿನ ವಿಭಾಗ ಸಮೀಕ್ಷೆ ವಿಷಯ, ಕಾಲ ಬದಲಾದ ಹಾಗೆಲ್ಲ ನಾವು ನಮ್ಮ ಆಚರಣೆ ಸಂಪ್ರದಾಯಗಳು ಇವುಗಳನ್ನೂ ಬದಲಾಯಿಸಬೇಕೇ ಅನ್ನೋದು. ಹೌದಾದರೆ ಹೌದನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091209. ಸಮಯ 6:40, ಕೇಳೋಣ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಹಾಗೂ 100 ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ವಿಧಾನಸಭೆಯಲ್ಲಿಂದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನ ನಡೆಯಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ಅಡ್ಡಿಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂಬುದು ತಮ್ಮ ಆಗ್ರಹ ಎಂದು ಸ್ಪಷ್ಟನೆ ನೀಡಿದರು. ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿಂದು 3 ವಿಧೇಯಕಗಳನ್ನು ಮಂಡನೆ ಮಾಡಲಾಯಿತು. ವಿಧಾನ ಪರಿಷತ್ನಲ್ಲಿಂದು ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಸಭಾಪತಿ ನಾಳೆಗೆ ಮುಂದೂಡಿದರು. ರಾಜ್ಯದ ಯುವಕರು ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದಾರೆ, ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಜಮೀನು ಮಾರಾಟ ಮಾಡಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡದಿ ರೈತರ ಕೃಷಿ ಭೂಮಿ ಪಡೆಯಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ನೈಸ್ ಹೆಸರಿನಲ್ಲಿ ಹಣ ಲೂಟಿಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನೈಸ್ ವಿರುದ್ದ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನೂತನವಾಗಿ ನೇಮಕಗೊಂಡಿರುವ 53 ಕಿರಿಯ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ 40-45% ಕಾಮಗಾರಿ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಳವೆ ಬಾವಿಗಳು, ತೆರೆದ ಬಾವಿಗಳು, ಬತ್ತಿ ಹೋಗುತ್ತಿದ್ದ ಶಾಶ್ವತ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಚಾಮರಾಜನಗರ ಮೀಸಲು ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡುವಂತೆ ಬಿಜೆಪಿ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಾವನ್ನಪ್ಪಿದವರ ಕುಟುಂಬಕ್ಕೆ ಉದ್ಯೋಗ ಹಾಗೂ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಘಟನೆಯ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ಸರ್ಕಾರ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸೀಮಿತಗೊಳಿಸುವ ಬದಲು ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಅರಣ್ಯ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವಾಗಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹನೂರಿನಲ್ಲಿ ನಡೆದ ಶೂಟೌಟ್ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ.

0: ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ನೇತೃತ್ವದ ತಂಡ ಸ್ಥಳ ಮಹಜರು ನಡೆಸಿ ಮಾಹಿತಿ ಕಲೆ ಹಾಕಿದೆ. ಎಫ್ಎಸ್ಎಲ್ ತಜ್ಞರು ಹಾಗೂ ಬ್ಯಾಲಿಸ್ಟಿಕ್ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಶೂಟೌಟ್ ನಡೆದ ಸಂದರ್ಭದಲ್ಲಿ ಹಾರಿಸಲಾಗಿದ್ದ ಗುಂಡುಗಳು ಮತ್ತು ಪೆಲೆಟ್ಸ್ಗಳನ್ನು ಸಂಗ್ರಹಿಸಿದ್ದಾರೆ. ಸ್ಥಳದಲ್ಲಿದ್ದ ರಕ್ತದ ಕಲೆಗಳ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಾಡ ಬಂದೂಕುಗಳಿಂದ ಹಾರಿದೆ ಎನ್ನಲಾದ ಗುಂಡಿನ ಚೂರುಗಳು ಮತ್ತು ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿನ ಚೂರುಗಳನ್ನು ಸಂಗ್ರಹಿಸಲಾಗಿದ್ದು ತಜ್ಞರು ತನಿಖೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಶೂಟೌಟ್ ನಡೆದ ದಿನ ಪರಾರಿಯಾಗಿ ಬದುಕುಳಿದ ಮರಿಯಮಂಗಲ ಗ್ರಾಮದ ಮಹಿಮಾ ದಾಸ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಘಟನೆ ನಡೆದಾಗ ನನಗೆ ತುಂಬಾ ಭಯವಾಯಿತು, ಪೊಲೀಸರನ್ನು ಕಂಡರೆ ಸ್ವಲ್ಪ ಭಯ ಇದೆ ಎಂದು ಹೇಳಿದ್ದಾರೆ. ಘಟನೆಯ ಬಳಿಕ ಆಸ್ಪತ್ರೆಗೆ ತೆರಳಿದ್ದಾಗಿಯೂ ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ, ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಮಾಧ್ಯಮದವರಿಗೆ ತಲುಪಬೇಕು. ವಾರ್ತಾಲಾಪ ಕಾರ್ಯಾಗಾರ ಮಾಧ್ಯಮದವರಿಗೊಂದು ಉತ್ತಮ ಅವಕಾಶ ಎಂದು ಅಭಿಪ್ರಾಯಪಟ್ಟರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ್, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಾಕಿ ಉಳಿದಿರುವ 2 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಕೆಲ ರೈತರು ರಾಮನಗರ ಜಿಬಿಡಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಟೌನ್ಶಿಪ್ ನಿರ್ಮಾಣದಿಂದ ರೈತರ ಭೂಮಿಗೆ ಉತ್ತಮ ಬೆಲೆ ಸಿಗುವುದರೊಂದಿಗೆ ರೈತರ ಆರ್ಥಿಕ ಸ್ಥಿತಿಯೂ ಸುಧಾರಣೆಯಾಗಲಿದೆ. ಸರ್ಕಾರ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಿಳಗಿಹಳ್ಳಿ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಏಕಾಏಕಿ ಪಿಲ್ಲರ್ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಧನುಷ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದು, ಸ್ನೇಹಿತರೊಂದಿಗೆ ಶಾಲೆಯ ಆವರಣದಲ್ಲಿ ಆಟವಾಡುತ್ತಿದ್ದ ವೇಳೆ ಶಾಲೆಯ ಪಕ್ಕದಲ್ಲಿರುವ ಕಟ್ಟಡವೊಂದರ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಹಂದನಕೆರೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಅನುಭವ ಹೊಂದಿರುವ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಸಂಗೀತ ಬಾಲಚಂದ್ರ ಅವರು ಇದೇ 23ರಂದು 25 ಗಂಟೆಗಳ ಕಾಲ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಗೀತ ಬಾಲಚಂದ್ರ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಯ ಉದ್ದೇಶದೊಂದಿಗೆ ಈ ವಿಶಿಷ್ಟ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಂಚವಿಶಂತಿ ಎಂಬ ಹೆಸರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವು ಉಡುಪಿಯ ಶ್ರೀ ಕೃಷ್ಣ ಮಠದ ಸಮೀಪದ ಗೀತಾ ಮಂದಿರದ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕಡ್ಡಿಪುಡಿ ಚಿತ್ರದ ಗೀತೆ ಕೇಳಿದಿರಿ, ಶಬೀನಾ ಅವರ ಧ್ವನಿಯಲ್ಲಿ. ಸಾಂಪ್ರದಾಯಿಕ ರಚನೆ ಇದು, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಈಗ ಸಮಯ 6:55, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಆಮೇಲೆ ಎಂದಿನ ಹಾಗೆ 7:00 ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 7:02 ಮತ್ತೆ ಈ ಗಾನ ಭಜಾನದ ಹೊಸ ಹಾಡುಗಳ ಲೋಕಕ್ಕೆ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಲಿ ರಾಮಚಂದ್ರ ರಾಯರ ಧ್ವನಿಯನ್ನು ಆಕಾಶವಾಣಿಯಲ್ಲಿ ಅಲ್ಲದೆ ಬೇರೆ ಎಲ್ಲಿ ಕೇಳಲು ಸಾಧ್ಯ? ಸಾಲಿ ರಾಮಚಂದ್ರ ರಾಯರು ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಚಿಂತಕ, ಪತ್ರಕರ್ತ, ಉಜ್ವಲ ರಾಷ್ಟ್ರಭಕ್ತ. ಮಹಾತ್ಮ ಗಾಂಧೀಜಿಯವರ ಭಾಷಣ

0: ಗಳನ್ನು ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದವರು. ಕನ್ನಡ ಮಾತ್ರವಲ್ಲದೆ ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ. ತಂದೆ ತಾಯಿಯರನ್ನು ಬಾಲ್ಯದಲ್ಲೇ ಕಳೆದುಕೊಂಡರು. ವಾರಾನ್ನ ತಿಂದು ಬೆಳೆದವರು. ಡಂಬಳ ಮಧ್ವರಾಯರ ಆಶ್ರಯದಲ್ಲಿ ಅರಳಿದರು. ಸಾಲಿ ರಾಮಚಂದ್ರರಾಯರು ಡಂಬಳ ಮಧ್ವರಾಯರನ್ನು ನೆನೆಸಿಕೊಂಡಿದ್ದಾರೆ, ಜೊತೆಗೆ ಪದ್ಯಗಳ ವಾಚನ ಮಾಡಿದ್ದಾರೆ. ಕೇಳೋಣ ಕವಿ ಸಾಲಿ ರಾಮಚಂದ್ರರಾಯರ ಧ್ವನಿ.
1: ಶ್ರೀ ಡಂಬಳ ಮಧ್ವರಾಯರು ಅವರ ವಿಷಯ ಹೇಳದೆ ಇರಲಾರೆ. ಅವರ ನೆನಪಾದರೆ ಕಂಠ ಬಿಗಿದುಕೊಳ್ಳುತ್ತಿದೆ. ಅವರನ್ನು ನಾನು ಮರೆಹಾಕ ಪ್ರಸಂಗವನ್ನೇ ಹೇಳ್ತೇನೆ. ನಾನು ಬಾಲ್ಯತಃ ಆಚರಹೀನ, ಪರದೇಶಿ. ದೊಡ್ಡವರೆಂದು ಒಬ್ಬರ ನೆರಳಿಗೆ ಹೋದರೆ ಅವರು ನನ್ನನ್ನು ಹೋಗಬಾರದ ಸ್ಥಳಕ್ಕೆ ಅಟ್ಟಿದರು. ನನ್ನನ್ನು ದೂತನನ್ನು ಮಾಡಿ ಆ ಮನೆ ಬಿಟ್ಟೆ. ಆತ್ಮಹತ್ಯೆ ಮಾಡಿಕೊಂಡವ ವಿದ್ಯಾರ್ಥಿಯ ದುರಂತ ನೋಡಬೇಕಾಗಿ ಬಂದಿತು. ಅವನ ಬಳಗವೆಲ್ಲ ಅಳುತ್ತಿತ್ತು. ಅಯ್ಯೋ ಪಾಪ ಎಂದುಕೊಂಡೆ. ನನ್ನ ಜೊತೆಗಿದ್ದ ಮಿತ್ರೊಬ್ಬ, ನೀನು ಸತ್ರೆ ನಿನಗಾಗಿ ಇಷ್ಟು ಅಳುವವರಿಲ್ಲ ಎಂದು ವಿಚಿತ್ರ ಹಾಸ್ಯ ಮಾಡಿದ. ಆಗ ನನಗೆ ಒಬ್ಬ ಜೀವದ ಬಂಧು, ನಿಜವಾದ ದೊಡ್ಡ ಮನುಷ್ಯ ಬೇಕಾದ. ನನಗೆ ನನ್ನ ಶಿಕ್ಷಕರಾದ ಡಂಬಳ ಮಧ್ವರಾಯರ ನೆನಪಾಯಿತು. ಅವರಿಗೆ ಶರಣ ಹೋದೆ, ಎಲ್ಲ ಹೇಳಿಕೊಂಡೆ, ಆಶ್ರಯ ಬೇಡಿದೆ. ಅವರು ಕೊಟ್ಟ ಭಯ ಇಂದಿಗೂ ನನ್ನ ಕಾಯ್ತಿದೆ. ಅವರು ತಮ್ಮ ನಡೆಯಿಂದ ನುಡಿಯಿಂದ ಸಾವಿರದ ಮಾತು ಕಲಿಸಿದರು. ಅವರು ಹೇಳುತ್ತಿದ್ದ ಸಂಸ್ಕೃತ ಶ್ಲೋಕ ನನ್ನ ರಾಮಾಯಣಕ್ಕೆ ಕಾರಣ ಆಯಿತು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಂಥ ಧ್ವನಿಯಿಂದ ಅವರಿಗೆ ಪ್ರಿಯವಾದ ಕನ್ನಡ ರಾಗದಲ್ಲಿ ಎತ್ತಿ ಹೇಳುತ್ತಿದ್ದರು. ನನಗೆ ಈಗ ಆ ಕಂಠವಿಲ್ಲ. ಆ ಸಂಸ್ಕೃತ ನನ್ನ ಇಳಿ ವಯಸ್ಸಿನಲ್ಲಿ ಚಿಗುರೊಡೆಯುತ್ತದೆ. ಗಾಂಧಿ ಗುರುವಿನ ವಿಷಯ ಒಂದೇ ಪದ್ಯ ಹೇಳ್ತೇನೆ. ಅದು ನನ್ನ ಗುರುವಿಗೂ ನಮಸ್ಕಾರ ಆದೀತೆಂಬ ಭಾವನೆಯಿಂದ. ಇವನಡಿಗೆ ಬಾಗಿನಲೆ ಧೈರ್ಯ ಮೇರುವಿನಡಿಗೆ ಭುವನೈಕ ಸತ್ಯಸಂಗರ ನಡಿಗೆ ದೀನ ಬಂಧುವಿನಡಿಗೆ ಶಾಂತಿ ಸಾಗರ ನಡಿಗೆ ರುಜುವೃತ್ತಿಯಡಿಗೆ ನಿರ್ದ್ವಂದ್ವ ನಡಿಗೆ ಅವಿಚಲ ವ್ರತಿ ಧುರಂಧರ ನಡಿಗೆ ವಿಶ್ವ ಬಾಂಧವ ನಡಿಗೆ ಜಿತಸಂಗ ನಡಿಗೆ ನಿರ್ಮಮ ನಡಿಗೆ ಸುವಿಶಾಲಮತಿಯಡಿಗೆ ನಿತ್ಯ ಸತ್ವಸ್ಥ ನಡಿಗೆ ಈ ಸ್ಥಿತ ಪ್ರಜ್ಞೆ ನಡಿಗೆ ಇವನ ಪುಣ್ಯ ಪ್ರಭಾವದಿನಲ್ಲಿ ಯಮಗೆ ಸಂಭವಿಸಿದುದು ವಿಜಯಲಕ್ಷ್ಮಿಯ ಪುಣ್ಯ ದರ್ಶನೋತ್ಸವವೆಂದು ತಿಲಾಂಜಲಿಯಿಂದ ನಾಲ್ಕು ನುಡಿಗಳನ್ನು ಎತ್ತಿ ಹೇಳಿರೆಂದು ಎನ್ನುವರೆ ಎದೆಯನ್ನು ಕೊರೆವ ದುಃಖದ ಪ್ರಸಂಗದ ಮಾತುಗಳನ್ನು ಬಹಿರಂಗವಾಗಿ ನಾನು ಈವರೆಗೂ ಎಲ್ಲಿಯೂ ಹೇಳಿಲ್ಲ. ಆದರೆ ಹೇಳ್ತೇನೆ. ಮಗು, ಪವಿತ್ರವು ನಿನ್ನ ಬಗೆ, ಮರಣ ಸಮಯದಲ್ಲಿ ಹೊಗಳಿದುದು ನಿನ್ನ ನಾಲಿಗೆ ವಿಶ್ವದೊಡೆಯನನು. ಅಂದು ಪತಿಸತಿಯರೊಲವಿಂದೇ ತಂದೆಯೇ ನಿನ್ನ ಮುಂದೆ ಹಚ್ಚಿದ ದೀಪ, ಇಂದು ನಂದಿದುದು ಅಕಟ ಮಡಿದರು ಎನ್ನ ಎಳವೆಯಳು ಹರಿದವರು. ಹರೆಯದಲ್ಲಿ ಮಡಿದಳು ಇನಿಯಳು ಮತ್ತೆ ಮಡಿದನ ಈ ಮಗನೆಂದು. ಕುಲದ ಹೆಸರಿಗೆ ನಿನ್ನ ಕೆಲಸದಿಂದಲೇ ಬೆಳಕು, ಕುಲದ ಮಾನವ ಕಾಯ್ದು ಕುಲದೀಪವಾದೆಯೈ. ಇದು ತಿಲಾಂಜಲಿ ಮಗನೇ, ಇದು ತಿಲಾಂಜಲಿ ತಂದೆ, ಇದು ಅಜ್ಜ ಮುತ್ತಜ್ಜ, ಇದು ತಿಲಾಂಜಲಿ ನಮಗೆ. ಮರೆಯಾದ ಮಗನೆಂದು ಕರುಳು ಕೊರಗುವುದಯ್ಯ, ಹರಿ ನೀನೇ ಮಗನಾಗಿ ಕರುಣಿಬುದು ಕರುಣಿಬುದು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳಿ.

ಪ್ಯಾರಾ ಒಲಿಂಪಿಕ್ ನೋಡ್ಗೆ ರಾಷ್ಟೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ರಾಜ್ಯದ ಯುವಕರ ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸಭೆಯಲ್ಲಿಂದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನ ನಡೆಯಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಸದನದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿರುವ ಕಾವೇರಿ ವನ್ಯಜೀವಿ ಧಾಮದ ಶಾಗ್ಯ ಬೀಟ್ನ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಶೂಟೌಟ್ ಪ್ರಕರಣ ಸಂಬಂಧ ಬಿಜೆಪಿ ಸತ್ಯಶೋಧನಾ ಸಮಿತಿ ರಚಿಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.68 ರೂಪಾಯಿಯಷ್ಟಾಗಿದೆ. ಜೈಲಿನಲ್ಲಿರುವ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಮುಂದಿನ ಕೆಲವು ದಿನಗಳಲ್ಲಿ ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಪಾಕಿಸ್ತಾನದ ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ಆದೇಶಿಸಿದೆ. ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದಾಟದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ನಷ್ಟಕ್ಕೆ 84 ರನ್ ಗಳಿಸಿದೆ. ಈ ಮೂಲಕ 288 ರನ್ಗಳ ಹಿನ್ನಡೆಯಲ್ಲಿದೆ. ಅಂತಿಮ ದಿನದಾಟ ನಾಳೆ ಮುಂದುವರಿಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಸಮೀಕ್ಷೆ ವಿಷಯ ಏನು? ಕಾಲ ಬದಲಾಗ್ತಾ ಇದೆ, ಶ್ರಾವಣ ಮಾಸ ಬಂದಿದೆ, ತಂತ್ರಜ್ಞಾನ ಬಹಳ ಬಹಳ ಬಹಳ ಬಹಳ ಮುಂದೆ ಮುಂದೆ ಮುಂದೆ ಮುಂದೆ ಸಾಗಿದೆ. ಈ ಸಂದರ್ಭದಲ್ಲಿ ಕಾಲ ಬದಲಾದ ಹಾಗೆಲ್ಲ ನಾವು ಕೂಡ ನಮ್ಮ ಸಂಪ್ರದಾಯ ಆಚರಣೆಗಳು ಹಾಗೆ ನಾವು ದಿನನಿತ್ಯ ಏನೇನೆಲ್ಲ ಸಾಂಪ್ರದಾಯಿಕ ಸಂಗತಿಗಳನ್ನು ಇಟ್ಕೊಂಡಿರ್ತೀವಿ, ಇವುಗಳನ್ನು ನಾವು ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳಬೇಕೆ ಅಥವಾ ಇಲ್ಲ ಇಲ್ಲ ಪರಂಪರಾಗತವಾಗಿ ಅನಾದಿ ಕಾಲದಿಂದ ಏನೇನೆಲ್ಲ ಹೇಳಿದ್ದಾರೆ ನಮ್ಮ ಹಿರಿಯರು ಅದನ್ನು ಚಾಚು ತಪ್ಪದ ಹಾಗೆ ಪಾಲಿಸಬೇಕೆ, ಬದಲಾಗಬೇಕೆ ಹಾಗೇ ಪಾಲಿಸಬೇಕೆ ಅಂತ ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ ಕೊಟ್ಟಿದ್ದು. ನೋ ಚಾನ್ಸ್ ಬದಲಾಗಬಾರದು ಅಂತ ಸುಮಾರು ಜನ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಬದಲಾಗದಿದ್ರೆ ಹೇಗ್ರಿ, ಕಾಲಕ್ಕೆ ತಕ್ಕ ಹಾಗೆ ನಾವು ನಡೆಯಲೇಬೇಕಲ್ಲವೇ ಅಂತ ಕೂಡ ಸುಮಾರು ಜನ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಇಬ್ಬರ ನಡುವೆ ಜಟಾಪಟಿ ಜೋರಾಗಿದೆ, ಬದಲಾಗಬೇಕಾ ಬದಲಾಗಬೇಡವಾ ಅಂತ ಕಳಿಸಿ. ನೀವು ನಿಮ್ಮ ಮಾತನ್ನು ಹೇಳಿ 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ವಿಭಾಗ ಗಾನ

ಚೇತನ, ಅನುರಾಧ ಭಟ್ ಮತ್ತು ಸಂಗಡಿಗರು ಹಾಡಿದ ರೇವಣ್ಣ ನಾಯಕ್ ಅವರು ಬರೆದ ಗೀತೆ ಕೇಳಿದಿರಿ. ಸ್ಲಂ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಹೇಮಂತ್ ಕುಮಾರ್ ಬಿಆರ್ ಅವರು ಸಂಗೀತ ನಿರ್ದೇಶನ ಮಾಡಿದ ಗೀತೆ ಇದು. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಕತ್ತಲನ್ ಚಿತ್ರದಿಂದ ಆರಿಸಿದ್ದು ಅನುರಾಧ, ಅನಿರುದ್ಧ ಶಾಸ್ತ್ರಿ, ಇಂದು ನಾಗರಾಜ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿತ್ತು. ನಾಗಾರ್ಜುನ ಶರ್ಮಾ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅಜನೀಶ್ ಬಿ ಲೋಕನಾಥ್. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:15.

ರಾಜಹುಲಿ ಚಿತ್ರಕ್ಕೆಂದು ಸೋನು ನಿಗಮ್ ಅವರು ಹಾಡಿದ ಗೀತೆ ಕೇಳಿದಿರಿ. ಬರೆದು ಸಂಗೀತ ನೀಡಿದವರು ಹಂಸಲೇಖ. ಚಲ್ತಾ ಚಲ್ತಾ ಅಂತ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ. ಸೇಫ್ ಡ್ರೈವ್ ಗಾನಭಜಾನದಲ್ಲಿ ಗಾನಭಜಾನ ವಿಭಾಗ ಸಮೀಕ್ಷೆ. ಇವತ್ತು ಚಿಕ್ಕದಾಗಿ ಹೇಳೋದಾದರೆ ಕಾಲ ಬದಲಾಗ್ತಾ ಇದೆ ಅಂತ ನಾವು ನಮ್ಮ ದೈನಂದಿನ ಅಥವಾ ವಾರ್ಷಿಕ ಹಬ್ಬ ಸಂಪ್ರದಾಯಗಳು ಆಚರಣೆಗಳು ಇವುಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳಬೇಕೆ ಅಥವಾ ಬದಲಾಯಿಸಿಕೊಳ್ಳದೆ ಹಾಗೆ ಹೇಗೆ ಹೇಳಿದ್ದಾರೋ ಹಾಗೆಯೇ ನಾವು ಸಾಗಬೇಕೆ ಅನ್ನುವಂಥದ್ದು. ಈಗ ಅನೇಕ ಸಲ ಈಗ ಇದು ಈ ಕಾಲಕ್ಕೆ ಹೊಂದುತ್ತಾ ಇಲ್ಲ, ನಾವು ಬದಲಾಗೋಣ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಹಾಗೆ ಪರಿಸರ ಮತ್ತು ಪ್ರಕೃತಿಗೆ ಹಾನಿಯಾಗುವಂತಹ ಸಂಗತಿಗಳನ್ನು ನಾವು ಬಿಡೋಣ ಅನ್ನುವಂತಹ ಮಾತುಗಳನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ. ಮತ್ತು ವೈಜ್ಞಾನಿಕ ಕಾರಣ ಇದ್ದರೆ ನಾವು ಸಂಪ್ರದಾಯಗಳನ್ನು ಆಚರಿಸೋಣ, ಆಚರಣೆಗಳನ್ನು ಮಾಡೋಣ, ಏನೂ ಇಲ್ಲದೆ ಮೂಢನಂಬಿಕೆ ಅಂತ ಅನ್ನಿಸುವಂತಹ ಯಾವುದೇ ಹೆಚ್ಚು ಪ್ರಭಾವ ಬೀರದೇ ಇರುವಂಥದ್ದನ್ನು ಕೈ ಬಿಡೋಣ, ಅಥವಾ ಜನಸಂಖ್ಯೆಗೆ ಎಲ್ಲರಿಗೂ ಒಳ್ಳೆಯದಾಗುವಂಥದ್ದನ್ನು ನಾವು ಹೆಚ್ಚು ಹೆಚ್ಚು ಮಾಡೋಣ, ಬದಲಾಯಿಸ್ಕೊಳ್ಳೋಣ, ಈ ರೀತಿ ಅನೇಕ ಮಾತುಗಳನ್ನು ನಾವು ಪ್ರತಿ ಹಬ್ಬದಲ್ಲೂ ಕೇಳ್ತಾ ಇರ್ತೀವಿ. ಈಗಂತೂ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಾಲು ಸಾಲು. ಹಾಗೆ ಪ್ರತಿ ಸಲ ಅದೇ ಅದೇ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಪರಿಸರ ಸ್ನೇಹಿ ಗಣೇಶನನ್ನು ನೀವು ಕೂಡಿಸಿ, ನೀವು ಹೀಗಿರಿ, ನೀವು ಹಾಗಿರಿ, ಸಾಕಷ್ಟು ಉಪದೇಶಗಳು ಬರ್ತಾ ಇರುತ್ತೆ. ಆದರೆ ನಾವು ನಮ್ಮ ಅಂತರಂಗದಿಂದ ನಮಗೆ ಏನನ್ಸುತ್ತೆ, ಹೀಗೆ ಕೇಳೋದು, ಹಾಗೆ ಕೇಳೋದು, ಅದು ಕೇಳೋದು, ಇದು ಕೇಳೋದು, ಇದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಚಿಂತನಾ

0: ಕಥನ ಮಾಡಿದಾಗ ನಮಗೆ ಏನು ಅನ್ನಿಸುತ್ತೆ, ಅದೇ ಫೈನಲ್, ಅದೇ ಮುಖ್ಯ. ಹಾಗಾಗಿ ನೀವು ಹೇಳಿ, ನಿಮಗೆ ಈಗ ಏನು ಅನ್ನಿಸುತ್ತೆ? ನಾವು ನಮ್ಮ ಅನಾದಿ ಕಾಲದ ಆ ಎಲ್ಲ ಹಿರಿಯರು ಹೇಳಿದಂತಹ ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಹಾಗೆ ಹಾಗೇ ಮಾಡ್ತಾ ಸಾಗಬೇಕೇ, ಅಥವಾ ಸಣ್ಣದಾಗಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಾಲಕ್ಕೆ ತಕ್ಕ ಬದಲಾವಣೆಗಳನ್ನು ಮಾಡಬಹುದೇ ಅನ್ನೋದು ಇವತ್ತಿನ ನಮ್ಮ ವಿಭಾಗ ಘನಭಜನ ಸಮೀಕ್ಷೆಯ ವಿಷಯ. ಹೌದು, ಮಾಡಿಕೊಳ್ಬೇಕು ಅಂದರೂ ಉತ್ತರ ಹೇಳಿ, ಒಂದೇ ಒಂದು ಸಾಲಲ್ಲಿ ನಿಮ್ಮ ಮಾತನ್ನು ಹೇಳಿ, ನೋ ಚಾನ್ಸ್, ಬದಲಾಗಬಾರದು, ಅದು ನಮ್ಮ ಸಂಸ್ಕೃತಿಯ ಆಶಯಕ್ಕೆ ಧಕ್ಕೆ ಬರುವಂಥದ್ದು ಅಂದರೆ ಅದನ್ನು ಹೇಳಿ, ನಿಮ್ಮ ಒಂದೇ ಒಂದು ವಾಕ್ಯವನ್ನು ಸೇರಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈಗಾಗಲೇ 70+ ಸಂದೇಶಗಳು ಬಂದಿವೆ. ಸಮಯ 7:22. ಈಗ ನಾವು ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳೋಣ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು. ಆಮೇಲೆ 7:35 ಕನ್ನಡ ವಾರ್ತೆ, 7:45 ಒಂದು ಗೀತೆಯನ್ನು ಕೇಳಿ ಆಮೇಲೆ ಎಣಿಸೋಣ ಯಾರೆಲ್ಲ ಏನು ಹೇಳಿದ್ರಿ, ಹೌದು ಅಂದವರು ಎಷ್ಟು ಜನ, ಇಲ್ಲ ಅಂದವರು ಎಷ್ಟು ಜನ ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ. ಈಗ ವೇಳೆ 7:22. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ.

ಇಲ್ಲಿ ಡಿ ವಿ ಜಿ ಅವರು ಹರುಷದ ದಾರಿಯೊಂದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಎರಡು ಹೊತ್ತು ಊಟ ಇದೆ, ಮೈ ತುಂಬ ಬಟ್ಟೆ ಇದೆ, ನಮಗೆ ಬೇಕಾದಂಥ ಸೂರೂ ಸಿಕ್ಕಿದೆ. ಆದರೆ ಅದನ್ನು ಸವಿಯುವ ಮನಸ್ಸು ಅನೇಕ ವೇಳೆ ಇರೋದಿಲ್ಲ. ಇನ್ನೂ ಏನೇನಿಲ್ಲ ಅಂತ ಪಟ್ಟಿ ಮಾಡ್ತಾ ಮಾಡ್ತಾ ಮಾಡ್ತಾ ಇರೋ ಸುಖಾನೂ ಬಿಟ್ಬಿಡ್ತೀವಿ ನಾವು. ಇಂಥ ಸ್ಥಿತಿ ಒಳ್ಳೆಯದಲ್ಲ ಎನ್ನುವ ಡಿ ವಿ ಜಿ, ಬಂದಿಹುದ ಮರೆಯದಿರು ಅಂತಾರೆ. ಬರೀ ಕೆಟ್ಟದ್ದನ್ನೇ ನೋಡ್ತಿರಬೇಡ, ಬರೀ ಕೆಟ್ಟದ್ದನ್ನೇ ಗುರುತಿಸಬೇಡ, ಅವುಗಳ ನಡುವೆ ಇರುವ ಒಳಿತನ್ನು ಗುರುತಿಸು. ಇರುವ ಭಾಗ್ಯ ಶಾಶ್ವತವೇನಲ್ಲ ಎಂಬ ಅರಿವಿರಲಿ. ಇವತ್ತು ಕಷ್ಟ ಇರಬಹುದು, ನಾಳೆನೂ ಬೆಳಿಗ್ಗೆ ಕಷ್ಟನೇ ಬರಬಹುದು, ನಾಳೆ ಸಾಯಂಕಾಲ ಒಳ್ಳೆ ದಿವಸ ಬರಬಹುದು. ಹಾಗಾಗಿ ಕಷ್ಟ ಬರೋದು, ದುಃಖ ಬರೋದು,

ಸಂಕಟ ಬರುವುದು, ಅದರ ಮುಂದಿನದ್ದು ಸಂತೋಷ ಬರುವುದಕ್ಕೆ ದಾರಿ. ಯಾವುದೂ ಸ್ಥಿರವಲ್ಲ, ಯಾವುದೇ ಸಂದರ್ಭ ಬರಲಿ ಆ ಸಂದರ್ಭ ನನ್ನದು. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರ್ಷಕ್ಕೆ ಅದೇ ದಾರಿ ಅಂತ ಗೋಚರಿಸುತ್ತೆ. ಹಾಗಾದರೆ ಬದುಕಬೇಕು ಹೇಗೆ? ಹೇಗೆ ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಋತ ಅಂದರೆ ಈ ಪ್ರಾಮಾಣಿಕತೆ ಅನ್ನೋ ಅರ್ಥ. ಈ ಪ್ರಾಮಾಣಿಕತೆ ಇದ್ದಷ್ಟು ದಿವಸ ಒಳ್ಳೆಯ ಬದುಕಬಹುದು. ಒಂದು ಸುಳ್ಳು ಹೇಳಿದ್ರೆ ಅದ್ರ ಜೊತೆಗೆ 50 ಸುಳ್ಳು ಸಿದ್ಧವಾಗಿರಬೇಕು ನಮಗೆ. ಹಾಗಾಗಿ ಇದು ಹರುಷಕ್ಕೆ ದಾರಿ. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರುಷಕ್ಕೆ ಅದು ದಾರಿ ಅಂತನ್ನೋದು ಗೋಚರಿಸುತ್ತೆ. ಇಲ್ಲದೆ ಹೋದರೆ ಅಸಹನೆ, ದುಃಖ, ಅನುಮಾನ ಹೀಗಿವೆಲ್ಲ ನಮ್ಮನ್ನು ಪೀಡಿಸ್ತಾ ಇರುತ್ತೆ.

ಹೆನುಮಗಳ ನೆನೆಸಿ ನಿಮ್ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಮುನ್ನಾದ ಜನುಮಗಳ ನೆನೆಸಿ ನಿಮ್ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ.

ಪ್ರಾರಬ್ಧ ಕರ್ಮದ ಫಲ ಅಂತನ್ನೋ ಮಾತನ್ನು ಅನೇಕ ಸಂದರ್ಭದಲ್ಲಿ ಕೇಳ್ತೇವೆ. ಯಾಕೆ ನನಗೆ ಇಷ್ಟೊಂದು ಕಷ್ಟ ಬಂದುಬಿಟ್ಟಿದೆ ಅಂದರೆ, ಹೋದ ಜನರಲ್ಲಿ ವಿಪರೀತ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅದು ನನ್ನನ್ನು ಕಾಡಿಸ್ತಾ ಇದೆ ಅಂತಾನೋ, ಮಕ್ಕಳನ್ನ ಕುರಿತೋ, ಸಂಬಂಧಿಕರನ್ನ ಕುರಿತೋ, ನಮಗೆಲ್ಲೋ ಚೀಟಿಲಿ ಮೋಸ ಆದಾಗಲೋ, ಇನ್ನೆಲ್ಲೋ ತೊಂದರೆ ಆದಾಗಲೋ, ಹೋದ ಜನ್ಮದ ಹೊಲಸಿದು ಅಂತ ನಾವು ಎಷ್ಟೋ ಸಾರಿ ಅಂದುಕೊಳ್ತೇವೆ. ಆಗ ಹೋದದ್ದನ್ನು ನೆನೆಸ್ಕೊಂಡು ಅತ್ರೇನು ಫಲ ಅಂತಾರೆ ಡಿ ವಿ ಜಿ. ಮನಸ್ಸು ಮುದುರಿ ಹೋಗುತ್ತೆ ಮತ್ತು ನಾವು ನಿರಾಶೆಯ ಆಳಕ್ಕೆ ಆಳಕ್ಕೆ ಹೋಗಿ ನೊಂದ್ಕೋತೇವೆ. ಲಾಭ ಏನು ಇದರಿಂದ? ಯಾವ ಲಾಭ ಆಗುತ್ತೆ? ಲಾಭದ ಮಾತಿರಲಿ, ಬರೀ ನಷ್ಟವೇ ತಾನೇ. ಸಾಕ್ಷಾತ್ ಭಗವಂತ ನಮ್ಮ ಮುಖದ ಮೇಲೆ ಕಣ್ಣಾಕಿಟ್ಟಿದ್ದಾನೆ, ಅದು ರಹಸ್ಯ ಯಾಕೆ ಗೊತ್ತಾ ಅಂತಾರೆ ಡಿ ವಿ ಜಿ. ಬೆನ್ನ ಹಿಂದೆ ಯಾಕೊಂದು ಕಣ್ಣಿಡಲಿಲ್ಲ ಅಂದರೆ, ನಿನ್ನ ಬಳಿ ಈಗ ಏನಿದೆಯೋ ಅದಕ್ಕೋಸ್ಕರ ಮನಸ್ಸು ಕೊಡು, ಅದರ ಸಿದ್ಧಿಗಾಗಿ ಉನ್ನತಿಗಾಗಿ ದುಡಿ ಅಂತ ಬೆನ್ನ ಹಿಂದಿನದೆಲ್ಲ ಮುಚ್ಚಿಟ್ಬಿಟ್ಟಿದ್ದಾನೆ. ಅಂದರೆ ಆಗಿ ಹೋದದ್ದಕ್ಕೆ ಮರುಗಬೇಡ, ಅದು ನಿನ್ನ ಪರಿಧಿಯಲ್ಲಿ ಈಗ ಇಲ್ಲವೇ ಇಲ್ಲ. ಆಗೋದು ಆಗೋಯ್ತು, ಆಗಬಾರ್ದಾಗಿತ್ತು, ಏನೋ ಆಗೋಯ್ತಪ್ಪ, ನಾಳೆ ಇನ್ನೂ ಒಳ್ಳೇದಿದೆಯಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ ಒಳ್ಳೆ ಮಾತಾಡ್ಬೋದಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ 10 ಜನಕ್ಕೆ ಒಳ್ಳೆಯದನ್ನು ಮಾಡ್ತಾ ಬದುಕಬಹುದಲ್ಲ. ಅದರಲ್ಲಿರೋ ಸಂತೋಷ, ಅದರಲ್ಲಿರೋ ಸುಖ, ಅದರಲ್ಲಿರೋ ಸಂಭ್ರಮವನ್ನು ಗುರುತಿಸು, ಸಂತೋಷಪಡು. ಪ್ರಾರಬ್ಧ ಕರ್ಮ ಶನಿ ಅಂತೆಲ್ಲ ಹೇಳ್ಕೊತಾ ಇದ್ದರೆ ಅವು ನಮ್ಮ ಗೆಲುವನ್ನು ಹಾಳು ಮಾಡುತ್ತವೆ. ಯಾವತ್ತೂ ಸಕಾರಾತ್ಮಕವಾದಂಥ ಬದುಕು ಬಹಳ ಮುಖ್ಯವಾದ್ದೇ ಹೊರತು ನಕಾರಾತ್ಮಕವಾದಂಥ ಬದುಕು ಒಳ್ಳೆಯದಲ್ಲ. ನಾನು ಹಾಗೆ ಬದುಕಬೇಕಾಗಿತ್ತು, ನಾನು ಈ ಥರ ಬದುಕಬೇಕಾಗಿತ್ತು, ನನಗೆ ಇಂಥ ಅಪ್ಪ ಇಂಥ ಅಮ್ಮ ಸಿಗಬೇಕಾಗಿತ್ತು, ಇವೆಲ್ಲ ಸುಳ್ಳು. ಹಾಗಾಗಿ ಮುನ್ನಾದ ಜನುಮಗಳ ನೆನಸಿ ನಿಮ್ಮ ನಿನಗೇನು, ಇನ್ನು ಇಹುದಕ್ಕೆ ನೀಡು ಮನವನ್. ಈಗೇನಿದೆ ಕೈಯಲ್ಲಿ ಏನಿದೆ ಅದನ್ನು ಸುಖವಾಗಿ ಅನುಭವಿಸು. ನಾಳೆದ್ರ ಬಗ್ಗೆ

0: ಚಿಂತೆ ಬೇಡ, ನಿನ್ನದು ಕಳೆದು ಹೋಯ್ತು ಬಿಟ್ಬಿಡು ಅಂತಾರೆ ಈ ಕಗ್ಗಭಾಗದಲ್ಲಿ ತಿಮ್ಮಗುರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಹೆಣ್ಣಿಗೆ ಒದಗುವ ವೈಧವ್ಯ ಒಂದು ಆಕಸ್ಮಿಕ, ಅದು ಯಾವ ಹೆಣ್ಣು ಬಯಸಿ ಬರುವುದಲ್ಲ. ಲಿಂಗಾಧಾರಿತವಾದ ತಾರತಮ್ಯ ಅಕ್ಷಮ್ಯವಾದುದು. ಮುತ್ತೈದೆಯರನ್ನು ಗೌರವಿಸಿ, ಆದರೆ ವಿಧವೆಯರನ್ನು ಅವಮಾನಗೊಳಿಸದಿರಿ. ವೈಧವ್ಯದ ಕುರಿತಾದ ತಿರಸ್ಕಾರ ನಾಗರಿಕ ಸಮಾಜಕ್ಕೆ ಒಂದು ಕಳಂಕ. ಈ ಕಳಂಕವನ್ನು ತೊಡೆದು ಎಲ್ಲ ಸ್ತ್ರೀಯರಿಗೂ ಸಮಾಜದಲ್ಲಿ ಸಮಾನ ಗೌರವ ಘನತೆ ದಕ್ಕುವಂತೆ ಮಾಡುವುದು ನಾಗರಿಕ ಸಮಾಜದ ಕರ್ತವ್ಯ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ವಾರ್ತೆಗಳ ವಿವರ: ಜನಕೇಂದ್ರಿತ ಮತ್ತು ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ ನೀಡಿದೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ನಡೆದ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಸದಸ್ಯ ರಾಷ್ಟಗಳ ಸಚಿವರು, ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾನವೀಯತೆ ಮೊದಲು ಎಂಬ ವಿಧಾನವನ್ನು ಅನುಸರಿಸಿ ಸುಸ್ಥಿರ ಭೂಮಿಯನ್ನು ನಿರ್ಮಿಸುವ ಕಡೆಗೆ ನೀತಿ, ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. 2005 ಮತ್ತು 2022ರ ನಡುವೆ ಭಾರತ ಮಾಲಿನ್ಯ ಹೊರಸೂಸುವಿಕೆಯ ತೀವ್ರತೆಯನ್ನು ಶೇಕಡ 37% ತಗ್ಗಿಸಿದೆ. ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚು ಈಗ ಶುದ್ಧ ಇಂಧನ ಮೂಲಗಳಿಂದಾಗಿದೆ ಎಂದು ಅವರು ತಿಳಿಸಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಮುಕ್ತ, ರಚನಾತ್ಮಕ ಮತ್ತು ಒಮ್ಮತ ಆಧಾರಿತ ಸಂವಾದ ನಡೆಸಲು ದೇಶ ಬದ್ಧವಾಗಿದೆ. ಎಲ್ಲಾ ಸದಸ್ಯ ರಾಷ್ಟಗಳ ದೃಷ್ಟಿಕೋನಗಳು ಮತ್ತು ಕೊಡುಗೆಗಳನ್ನು ಭಾರತ ಗೌರವಿಸುತ್ತಿದೆ ಎಂದು ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಬಲಪ್ರಯೋಗದ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಿವೃತ್ತ ಡಿಜಿಪಿ ಮತ್ತು ಸಿಬಿಐನ ಮಾಜಿ ನಿರ್ದೇಶಕರನ್ನು ಒಳಗೊಂಡ ಉನ್ನತ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಇಂದು ತಿಳಿಸಿದೆ. ಸಮಿತಿಯಲ್ಲಿ ಇರಬೇಕಾದ ಇತರ ಸದಸ್ಯರ ಕುರಿತು ವಿವಿಧ ಪಕ್ಷಗಳಿಂದ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಸಮಿತಿ ರಚಿಸುವ ಆದೇಶವನ್ನು ನಾಳೆ ನೀಡಲಾಗುವುದು ಎಂದು ನ್ಯಾಯಪೀಠ ತಿಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಜುಲೈ 21ರಂದು ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಿಂಸಾಚಾರದ ಕುರಿತು ಸಿಸಿಟಿವಿ ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಪರಿಶೀಲನೆಗಾಗಿ ಸಮಿತಿಗೆ ಹಸ್ತಾಂತರಿಸುವಂತೆ ನಿರ್ದೇಶಿಸಿದೆ. ದೇಶದಲ್ಲಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಈಡೇರಿದೆ. ಅಲ್ಲದೆ ಈಗ ಸರ್ಕಾರ ಹೆಚ್ಚುವರಿಯಾಗಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಜಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಜಸ್ಥಾನದ ಬರಾನ್ನಲ್ಲಿ ಇಂದು 1,258 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಯಂ ಉದ್ಯೋಗವನ್ನು ಬೆಂಬಲಿಸಲು ಮಹಿಳೆಯರಿಗೆ ಇದುವರೆಗೆ 13,461 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳು ತಮ್ಮದೇ ಸ್ವಂತ ಮನೆಯನ್ನು ಹೊಂದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಪರಿಚಯಿಸಲಾಗಿದೆ. ಪರಿಷ್ಕೃತ ನಿಬಂಧನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ಹೊಂದಿರುವ ಮಹಿಳೆಯರು ಮತ್ತು ಮಾಸಿಕ 15,000 ರೂಪಾಯಿ ಗಳಿಸುವವರು ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಅಲ್ಲದೆ ನೀರಾವರಿ ಅಲ್ಲದ 5 ಎಕರೆ ಭೂಮಿ ಅಥವಾ 2.5 ಎಕರೆ ನೀರಾವರಿ ಭೂಮಿ ಹೊಂದಿರುವ ರೈತರು ಸಹ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಿಸಿದ್ದಾರೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪವು ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ಸೇನೆ ಆಯೋಜಿಸಿದ್ದ ಕಣ್ಗಾವಲು ಮತ್ತು ಎಲೆಕ್ಟ್ರೋ ಆಪ್ಟಿಕ್ಸ್ ಕುರಿತ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಯುದ್ಧವು ವಿಶೇಷವಾಗಿ 2020ರಿಂದ ತ್ವರಿತ ಮತ್ತು ತೀವ್ರ ರೂಪಾಂತರಕ್ಕೆ ಒಳಗಾಗಿದೆ ಎಂದರು. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ಗೆ ನೂತನ ರಾಜ್ಯ ಉಸ್ತುವಾರಿಗಳನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ನೇಮಿಸಿದ್ದಾರೆ. ವಿನೋದ್ ತಾವಡೆ ಅವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ಹಾಗೂ ಜಗದೀಶ್ ಈಶ್ವರ ಭಾಯಿ ಅವರನ್ನು ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ. ಡಾ ಸತೀಶ್ ಪೂನಿಯಾ ಅವರನ್ನು ಪಂಜಾಬ್ನ ಉಸ್ತುವಾರಿಯಾಗಿ ಹಾಗೂ ತರುಣ್ ಚುಗ್ ಅವರನ್ನು ಗುಜರಾತ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಸಹಿ ಮಾಡಲಾದ 14 ಅಂಶಗಳ ತಿಳುವಳಿಕೆ ಒಪ್ಪಂದದ ಎಲ್ಲಾ ಷರತ್ತುಗಳನ್ನು ಸಂಪೂರ್ಣವಾಗಿ ಈಡೇರಿಸುವವರೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಲಾಗುವುದು ಎಂದು ಇರಾನ್ ಸ್ಪಷ್ಟಪಡಿಸಿದೆ. ತನ್ನ ಮೇಲಿನ ವಿದೇಶಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಇರಾನ್ ಷರತ್ತು ವಿಧಿಸಿದೆ. ಈ ಷರತ್ತುಗಳು ಈಡೇರಿದರೆ

ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಇರಾನ್ ತಿಳಿಸಿದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂಗೆ ಅಗೌರವ ತೋರಿದ್ದಕ್ಕಾಗಿ ಬಿಜೆಪಿ ಇಂದು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್, ರಾಷ್ಟೀಯ ಗೀತೆಯನ್ನು ಗೌರವಿಸಲು ಸಾಧ್ಯವಾಗದಿದ್ದಾಗ ಸ್ವಾತಂತ್ರ್ಯ ಚಳವಳಿಯ ರಕ್ಷಕರಾಗಿ ಏಕಸ್ವಾಮ್ಯವನ್ನು ಪ್ರತಿಪಾದಿಸುವುದನ್ನು ಕಾಂಗ್ರೆಸ್ ಪಕ್ಷ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾದ ವಿಶೇಷ ಅಭಿಯಾನ ಈಗ 1,56,000ಕ್ಕೂ ಹೆಚ್ಚು ಶಾಲೆಗಳನ್ನು ಒಳಗೊಂಡಿದೆ. ಶಾಲಾ ಮಕ್ಕಳು ತಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಪೂರ್ಣಗೊಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಮುಂದಿನ ಕೆಲವು ದಿನಗಳಲ್ಲಿ ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಪಾಕಿಸ್ತಾನ ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ಆದೇಶಿಸಿದೆ. ಕೇಂದ್ರ ಸರ್ಕಾರ 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಟ್ಟು 17 ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಹಿರಿಯ ಫುಟ್ಬಾಲ್ ಆಟಗಾರ ಇಸಯ್ಯ ಅರುಮೈನಾ ಯಗಂ ಅವರಿಗೆ ಜೀವಮಾನದ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅಥ್ಲೆಟಿಕ್ಸ್ ತರಬೇತುದಾರ ಪರ್ವೀನ್ ಸಿಂಗ್, ಬಾಕ್ಸಿಂಗ್ ತರಬೇತುದಾರ ಚೋಟೆಲಾಲ್ ಯಾದವ್ ಮತ್ತು ಶೂಟಿಂಗ್ ತರಬೇತುದಾರರಾದ ನೇಹಾ ನಂದಕುಮಾರ್ ಚೌಹಾಣ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಪುಣೆಯ ಆರ್ಮಿ ಪ್ಯಾರಾಲಿಂಪಿಕ್ ನೋಡ್ಗೆ ರಾಷ್ಟೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ದದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದ ಅಂತ್ಯಕ್ಕೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿದೆ. ಈ ಮೂಲಕ 288 ರನ್ಗಳ ಹಿನ್ನಡೆಯಲ್ಲಿದೆ. ಅಂತಿಮ ದಿನದಾಟ ನಾಳೆ ಮುಂದುವರೆಯಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 284 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ಹಾಗೂ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿದೆ. ಶ್ರೀಲಂಕಾ ವಿರುದ್ದದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದಂದು ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ರಿಷಭ್ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಭಾರತೀಯ ಮತ್ತು ವಿಶ್ವದ 4ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಉನ್ನತಿ ಹೂಡಾ ಅವರು ಮ್ಯಾನ್ಮಾರ್ನ ಥೇಟ್ ತುಜಾರ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. ಹಾಗೂ 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಇದೀಗ ವಿಧಾನಮಂಡಲದಲ್ಲಿ ಇಂದು

ಏನಾಯ್ತು, ಯಾಕಾಯ್ತು, ಹೇಗಾಯ್ತು, ಇದಕ್ಕೆಲ್ಲ ಕೆಲವೊಮ್ಮೆ ಉತ್ತರಗಳು ಸಿಗೋದಿಲ್ಲ. ಆದರೆ ಹಾಗೆಯೇ ಹಾಡು ಕೇಳಬಹುದು, ಏನಾಯಿತು ಅಂತ ಅಂದುಕೊಳ್ಳಬಹುದು. ಐಮ್ ಇನ್ ಲವ್ ಚಿತ್ರದ ಗೀತೆ ಕೇಳಿದಿರಿ, ಹರಿಣಿ ಹಾಗೂ ಲಕ್ಷ್ಮಿ ಅವರ ಧ್ವನಿಗಳಲ್ಲಿ. ಗೌಸ್ಪೀರ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಸಾಯಿ ಕಾರ್ತಿಕ್. ಇನ್ನು 7:50 ಇವತ್ತಿನ ವಿಭಾಗ ಸಮೀಕ್ಷೆಯ ಕೊನೆಯ 5 ನಿಮಿಷ. ಸುಮಾರು 85 ಸಂದೇಶಗಳು ಬಂದಿವೆ. ಇನ್ನೊಂದು 5 ನಿಮಿಷದಲ್ಲಿ 6-8 ಸಂದೇಶಗಳು ಬರಬಹುದು. ನೋಡೋಣ, ಇವತ್ತಿನ ಸಮೀಕ್ಷೆಯ ವಿಷಯ ಇಷ್ಟೇ. ಶ್ರಾವಣ ಮಾಸ ಬಂದಿದೆ, ಎಷ್ಟೊಂದು ಹಬ್ಬಗಳ ಸಾಲು ಸಾಲು ಬರುತ್ತೆ. ನಾವು ಹಬ್ಬಗಳನ್ನು ಆಚರಿಸುವಾಗ ಕೆಲವು ಸಲ ಇದು ಯಾಕೆ ಆಚರಿಸ್ತಾ ಇದ್ದೀವಿ, ಇದೀಗ ಬೇಕಿತ್ತಾ, ಇದು ಬೇಡವಾ ಅಂತ ಗೊಂದಲಗಳು ಉಂಟಾಗೋದು ಸಹಜ. ಹಾಗೆ ಇಲ್ಲಪ್ಪ, ಇದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ, ಇದು ಹೀಗೆ ನಡ್ಕೊಂಡು ಬಂದಿದೆ, ಅದಕ್ಕೆ ನಾವು ಆಚರಿಸ್ತಿದ್ದೀವಿ ಅಂತ ಉತ್ತರಗಳನ್ನು ಕೇಳೋದು ಉಂಟು. ಇನ್ನು ಕೆಲವು ಸಲ ಪ್ರಶ್ನೆ ಉತ್ತರಗಳನ್ನು ಮಾಡಿ ಇದನ್ನು ಒಂಚೂರು ಹೀಗೆ ಬದಲಾಯಿಸ್ಕೊಂಡ್ರೆ ಹೇಗೆ

ಅಂತ ಕಾಲಕ್ಕೆ ತಕ್ಕ ಹಾಗೆ ನಾವು ನಮ್ಮ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಬದಲಾಯಿಸಿಕೊಳ್ಳುವುದೂ ಉಂಟು. ಹೀಗೆ ಬದಲಾಯಿಸಿಕೊಂಡಾಗ ಇತರರು ಅದನ್ನು ಪ್ರಶ್ನೆ ಮಾಡುವುದೂ ಉಂಟು. ಹೀಗೆಲ್ಲ ಆಗಾಗ ನಡೀತಾ ಇರುತ್ತೆ. ಏನಾಯಿತು, ಯಾಕಾಯಿತು, ಹೇಗಾಯಿತು, ಏನಾಗ್ತಾ ಇದೆ ಅಂತ ನಮಗೇ ಗೊತ್ತಿಲ್ಲದೆ ಏನೇನೋ ಆಗ್ತಾ ಇರುತ್ತೆ. ಈಗ ನೀವು ಹೇಳಿ, ಏನಾಗುತ್ತೆ? ಬದಲಾದರೆ ಏನಾಗುತ್ತೆ? ಬದಲಾಗದಿದ್ದರೆ ಏನಾಗುತ್ತೆ? ಯಾಕೆ ಬದಲಾಗಬೇಕು, ಯಾಕೆ ಬದಲಾಗಬಾರದು? ಹೀಗೆ ಯಾವುದೇ ಆಚರಣೆಗಳು ಕಾಲಕ್ಕೆ ತಕ್ಕ ಹಾಗೆ ಬದಲಾದರೆ ಹೇಗೆ, ಬದಲಾಗದಿದ್ದರೆ ಹೇಗೆ, ಬದಲಾಗಬೇಕೇ ಬದಲಾಗಬಾರದೇ ಅನ್ನೋದೇ ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ನೀವು ನಮಗೆ ಸಂದೇಶದ ಮೂಲಕ ತಿಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ 9483091029, ಕೊನೆಯ 4 ನಿಮಿಷ ನೋಡೋಣ ಎಲ್ಲಿಗೆ ಮುಟ್ಟತ್ತೆ.

ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. 7:55 ಸಮಯ. ಯಾರೆಲ್ಲ ಏನು ಹೇಳಿದ್ದೀರಿ, ನಿಮ್ಮ ಸಂದೇಶಗಳು ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಥವಾ ಯಾವ ಸಂದೇಶವನ್ನು ಕೊಡ್ತೀವಿ ಅನ್ನೋದನ್ನು ಹಾಗೆ ಗಮನಿಸೋದಾದರೆ, ಅಥವಾ ಅದಕ್ಕಿಂತ ಮುಂಚೆ ವಿಷಯ ಏನಿತ್ತು ಅಂದರೆ, ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಆಚರಣೆಗಳು ಸಂಪ್ರದಾಯಗಳು ಇವೆಲ್ಲ ಬದಲಾಗಬೇಕೇ, ವಿಶೇಷವಾಗಿ ಶ್ರಾವಣ ಮಾಸ ಹಬ್ಬಗಳು ಈ ಹಿನ್ನೆಲೆಯಲ್ಲಿ ನಾವು ಬದಲಾಗಬೇಕೇ ಅನ್ನೋದು ಇವತ್ತಿನ ನಮ್ಮ

ಚರ್ಚೆಯ ವಿಷಯ ಆಗಿತ್ತು. ಸುಮಾರು ಜನ ಸಂದೇಶಗಳನ್ನು ಕಳಿಸಿದಿರಿ. ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಎಸ್ ನಾವು ಬದಲಾಗಬೇಕು ಅಂತ ಹೇಳಿದಿರಿ. ಕಲ್ಲಹಳ್ಳಿ ಶಿವಮೊಗ್ಗದಿಂದ ಪದ್ಮರಾಜಪ್ಪ ಅವರು, ಬದಲಾಗಬಾರದು, ನಮ್ಮ ಹಿರಿಯರ ಆಶಯಗಳನ್ನು ನಾವು ಬದಲಾಯಿಸಬಾರದು ಅಂತಾರೆ. ಹರ್ಷಿತಾ ಮಂಜುನಾಥ್ ಲಗ್ಗೆರೆಯಿಂದ, ಬದಲಾಯಿಸುವುದು ಬೇಡ ಅಂತಾರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಬೇಡ, ಹಿರಿಯರು ಮಾಡಿಕೊಟ್ಟಿರುವ ಸಂಪ್ರದಾಯವನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ, ನೋ ಚಾನ್ಸ್, ಬಿಡಬಾರದು ಅಂತಾರೆ ಹೆಬ್ಬಾಳದ ರಮೇಶ್ ಅವರು. ಹಾಗೆ ಸ್ವಲ್ಪ ಬದಲಾಗಬೇಕು, ಆದರೆ ಜಾಸ್ತಿ ಬದಲಾಗಬಾರ್ದು ಅಂತಾರೆ ನೇತ್ರಾ ಕೆಂಗೇರಿಯವರು. ಸ್ವಲ್ಪ ಅಂದರೆ ಏನು, ಜಾಸ್ತಿ ಅಂದರೆ ಏನು ಅನ್ನೋದು ಅವರಿಗೆ ಬಿಟ್ಟದ್ದು. ಇನ್ನು ಶಿವಮಾದಯ್ಯ ಅವರು ಹೇಳ್ತಾರೆ, ಕಾಲ ಬದಲಾದ ಹಾಗೆ ಸಂಪ್ರದಾಯಗಳು ಕೂಡ ಬದಲಾಗಲೇಬೇಕು, ನಾವು ಬದಲಾಗ್ತೀವಲ್ಲ ಹಾಗೆ ನಮ್ಮ ಸಂಪ್ರದಾಯಗಳು ಕೂಡ ಅಂತಾರೆ. ಬೀದರ್ ಗಣೇಶ್ ಅವರು, ಹೌದು ಬದಲಾಗಬೇಕು ಅಂತಾರೆ. ಹಾವೇರಿಯ ವೀರೇಶ್ ಅವರು, ನನ್ನ ಉತ್ತರ 50-50 ಅಂತ ಹೇಳಿದಿರಿ. ಈಶ್ವರ್ ನಾಡಿಗೇರ್ ಬಿ ಗುಡಿಹಾಳ್, ನಾವು ಹೇಳೋದು ಸಂಪ್ರದಾಯ ಮುಂದುವರಿಸ್ಕೊಂಡು ಹೋಗಬೇಕು, ಅದೇ ಮುಖ್ಯ, ಅದೇ ನಮ್ಮ ಅಸ್ಮಿತೆ ಅಂತ. ಲಿಂಗಸಗೂರು ಅಮರಗುಂಡಪ್ಪ, ಅಂಗಡಿ ಹಟ್ಟಿ ಹಟ್ಟಿ ಚಿನ್ನದ ಗಣಿ, ಇವರು ಹೇಳ್ತಾರೆ, ಪೂರಕವಾಗಿದ್ದವು ಹಿಂದೆ ನಮ್ಮ ಆಚರಣೆಗಳು, ಆದರೆ ಈಗ ಸ್ವಲ್ಪ ಬೇರೆ ಆಗಿದೆ. ಆದ್ದರಿಂದ ನಾವು ಪರಿಸರ ಪೂರಕವಾಗಿ ಆಚರಣೆ ಮಾಡಬೇಕು, ಸಂಪ್ರದಾಯ ಬಿಡಬಾರ್ದು ಆದರೆ ಬದಲಾಗಬೇಕು ಅಂತಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಅವರು, ಬದಲಾವಣೆ ಬೇಡ ಅಂತಾರೆ. ಹಳೆಯ ಸಂಪ್ರದಾಯಗಳು ಬೇಡ, ಬದಲಾಗಿ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳೇಬೇಕಾಗತ್ತೆ, ಸಂಪ್ರದಾಯ ಬಿಡಬಾರ್ದು ಬದಲಾವಣೆ ಬೇಕು ಅಂತಾರೆ ಭಾಗ್ಯ ಮಂಜು. ಸಂಪ್ರದಾಯ ಬದಲಾಗಬಾರದು ಅಂತಾರೆ ಅನಂತರಾಜು ಗೊರ್ರಡ್ಕು ಹಿರಿಯೂರಿನಿಂದ. ದೇವೇಂದ್ರ ಹಡಪದವರು ಇಲ್ಲ ಅಂತ ಹೇಳಿದಿರಿ. ಮಹಂತ್ ಮನ್ವಿತಾ ಕಾಸ್ಲಿಕ್ ಕೌಂಟಿ ಕೆಂಗೇರಿಯಿಂದ, ಹೌದು ಬದಲಾಗಬೇಕು ಹೇಮಂತ್, ಬದಲಾಗಬಾರದು, ಉಳಿಸಬೇಕು ಸಂಪ್ರದಾಯವನ್ನು, ಬೆಳೆಸ್ಕೊಂಡು ಹೋಗಬೇಕು ನಾವು, ನಮ್ಮ ಮುಂದಿನ ಪೀಳಿಗೆಯವರಿಗೆ ಸಂಪ್ರದಾಯಗಳ ಮಹತ್ವವನ್ನು ಹೇಳಬೇಕು ಅಂತಾರೆ ವಾಸುಕಿ ಸಾಗರದಿಂದ. ಜಗದೀಶ್ವರಾಚಾರ್ ಮಹಾಲಕ್ಷ್ಮೀ ಲೇಔಟ್ನಿಂದ, ಇಲ್ಲ ಸಂಪ್ರದಾಯಗಳನ್ನು ನಾವು ಬದಲಾಯಿಸಬಾರದು ಅಂತಾರೆ. ರಾಧಾಕೃಷ್ಣ ಚಲ್ಲಹಳ್ಳಿ, ಬದಲಾಗಬಾರದು ಆದರೆ ಸರಳವಾಗಿರಬೇಕು ಅಂತಾರೆ. ಕೌಸಲ್ಯ ಬನಶಂಕರಿಯಿಂದ, ನೋ ಇಲ್ಲ ಅಂತ ಹೇಳಿದಿರಿ, ಬದಲಾಗೋದು ಬೇಡ ಅಂತಾರೆ. ಪೂರ್ಣಿಮಾ ರಾಘವೇಂದ್ರ, ಸ್ವಲ್ಪ ಬದಲಾಯಿಸಬಹುದು ಅಂತಾರೆ. ಶೈಲಿನಿ ಮುರಳೀಧರ್, ಇಲ್ಲ ಅಂತಾರೆ ಅನುಷ, ಬದಲಾಗಬೇಕು ಅಂತಾರೆ ಹರೀಶ. ಕಿಷ್ಕಿಂಧಾ ನಗರದ ಗಂಗಾವತಿ ಈರಣ್ಣ ಮತ್ತು ಮನೆಯವರು, ಎಂಥ ಒಳ್ಳೆ ಟಾಪಿಕ್, ಎಷ್ಟು ಚೆನ್ನಾಗಿದೆ, ನಾನು ಯಾರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊತಾ ಇದ್ದೀನಿ, ಆಮೇಲೆ ನಾನು ನನ್ನ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದಿರಿ. ಶಶಾಂಕ್ ಅವರು, ಹೌದು, ಚೇಂಜಸ್ ಶುಡ್ ಬಿ ಡನ್ ಅಕಾರ್ಡಿಂಗ್ ಟು ಟೈಮ್, ನಾಟ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ದ ರಿಚುವಲ್ಸ್ ಅಂತ ಹೇಳ್ತಾರೆ. ಹಾಗೆ ಮತ್ತೊಬ್ಬರು ನಮ್ಮ ಶ್ರೋತೃ, ಹೌದು ಸಂಪ್ರದಾಯಗಳನ್ನು ನಾವು ಮೂಲವಾಗಿ ಬಿಡಬಾರ್ದು, ಆದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅದು ತಪ್ಪಾಗೋದಿಲ್ಲ ಅಂತ ಹೇಳ್ತಾರೆ. ಹುಸೇನ್ ಶಿವಮೊಗ್ಗದಿಂದ, ಭಾರತಿ ಅರವಿಂದ್ ಉತ್ತರಹಳ್ಳಿಯಿಂದ, ನಂಬರ್ 106 ಯಲಹಂಕದ ಪ್ರಸನ್ನ ಅವರು, ಪ್ರೇಮಲತಾ ವಜ್ರ, ಜಯಶ್ರೀ KSB, GS ಚಂದನ ಚಿತ್ರದುರ್ಗದಿಂದ, ಸುನಿಲ್ ಗುಂಡಣ್ಣ ನಂದಿನಿ ಬಡಾವಣೆಯಿಂದ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ, ತುಮಕೂರಿನ ಭೀಮಸಂದ್ರದ BS ವೆಂಕಟನಾರಾಯಣ, ಚೆನ್ನಪ್ಪ JP ನಗರದಿಂದ, ಭೀಮರಾವ್ SBM ಕಾಲೋನಿಯಿಂದ, ಹಲಸೂರಿನ ರಾಜೇಶ್, ಹಾಗೆ ಅನುಷಾ, ಇನ್ನು ಸುಮಾರು ಸಂದೇಶಗಳು ಈಗಲೂ ಈ ಕ್ಷಣಕ್ಕೂ ಬರ್ತಾನೇ ಇವೆ. ಒಟ್ಟು ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡಿದಾಗ 101 ಸಂದೇಶಗಳು ನಮಗೆ ಬಂದಿವೆ. 101 ಸಂದೇಶಗಳಲ್ಲಿ ಯಾರು ಏನು ಹೇಳಿದರು ಅಂತ ನೋಡೋದಾದರೆ 55 ಜನ ಹೇಳ್ತಾರೆ ಬದಲಾಗಬಾರದು, ನಾವು ಸಂಪ್ರದಾಯಗಳನ್ನು ಹಾಗೇ ಉಳಿಸಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಸ್ವಲ್ಪ ಸಹ ಬದಲಾಗಬಾರದು ಅಂತ. ಇನ್ನೊಂದು 7 ಜನ ಹೇಳ್ತಾರೆ ನಾವು, ಅಂದರೆ ಇದು ನ್ಯೂಟ್ರಲ್ ಆಗಿ ಸಂಪ್ರದಾಯದ ಒಂದು ಕಾರಣದಿಂದ ಸ್ವಲ್ಪ ಒಂದು 50% ಬದಲಾಗ್ಬೋದು, ಬದಲಾಗಬಾರ್ದು ಅನ್ನೋ ಹಾಗೆ ನ್ಯೂಟ್ರಲ್ ಆಗಿ ಹೇಳಿರುವವರು 6 ಜನ, ಇನ್ನು ಬದಲಾಗಬೇಕು ಅಂದಿರುವವರು 40 ಜನ. 101 ಉತ್ತರದಲ್ಲಿ 55 ಜನ ಬದಲಾಗಬಾರದು ಅಂತಾರೆ, ಬದಲಾಗಬೇಕು ಅಂದವರು 40, ನ್ಯೂಟ್ರಲ್ 6. ಆತ್ಮೀಯರೇ, ನೀವು ಇಷ್ಟು ಸಮಯ ತಗೊಂಡು ಇಷ್ಟೊಂದು ಯೋಚಿಸಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ, ನಮ್ಮ ವಿಭಾಗ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದೀರಿ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿದಿರಿ, ನಿಮಗೆಲ್ಲ ಧನ್ಯವಾದಗಳು. ಸಂಪ್ರದಾಯದ ಆತ್ಮ ಇರಬೇಕು, ಆಚರಣೆಗಳು ಬದಲಾಗಬಹುದು ಅಂತ ವೀರೇಶ್ ಅವರು.

ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ವಿಧಾನಸೌಧದಲ್ಲಿಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರಾಜ್ಯದ ಕಾರಾಗೃಹಗಳಲ್ಲಿರುವ ಕೈದಿಗಳ ಭದ್ರತೆ ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಎಲ್ಲಾ ವಿಚಾರಣಾ ಹಾಗೂ ಸಜಾಬಂದಿಗಳನ್ನು ಆಲ್ಫಬೆಟಿಕ್ ಮಾದರಿಯಲ್ಲಿ ವಿಂಗಡಣೆ ಮಾಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗೆ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ. ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಅನುಭವ ಹೊಂದಿರುವ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಸಂಗೀತ ಬಾಲಚಂದ್ರ ಅವರು ಇದೇ 23ರಂದು 25 ಗಂಟೆಗಳ ಕಾಲ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರಗಳಲ್ಲಿ ಇದೇ 20 ಮತ್ತು 21ರಂದು ವೈಜ್ಞಾನಿಕ ಹೈನುಗಾರಿಕೆ ಕುರಿತು ಉಚಿತ ತರಬೇತಿ ಆಯೋಜಿಸಲಾಗಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಉನ್ನತಿ ಹೂಡಾ ಅವರು ಮಯನ್ಮಾರ್ನ ಥೆಟ್ ತುಜಾರ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮಂಗಳವಾರ ಅಂದರೆ ನಿಮ್ಮ ಆಯ್ಕೆ, ನಿಮ್ಮ ಆಯ್ಕೆಯ ಗೀತೆಗಳನ್ನು ನಾವೀಗ ಕೇಳಬಹುದು. ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226115727 2226939927. ಮತ್ತೊಂದು ಸಂಖ್ಯೆ 2226115257. ನೀವೀಗ ನಮಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ಸಂಪ್ರದಾಯದ ಬಗ್ಗೆ ಹಾಗೆ ಇದೀಗ ಬಂದಿರುವ ಒಂದೆರಡು ಸಂದೇಶಗಳನ್ನು ಹಾಗೆ ಒಂದು ಚೂರು ನೋಡೋದಾದರೆ, ಕಾಲ ಬದಲಾದರೂ ನಮ್ಮತನವನ್ನು ಬಿಡಬಾರದು ಅಂತಾರೆ ಅನುಷಾ ಅವರು. ಸಮಯಕ್ಕೆ ತಕ್ಕಂತೆ ಬದಲಾಗಬೇಕು ಅಂತಾರೆ ಸುನಿಲ್ ಗುಂಡಣ್ಣ ಅವರು. ನಾಗರತ್ನ ರಾಜಾಜಿನಗರದಿಂದ, ನಾವೆಲ್ಲ ಸಂಪ್ರದಾಯ ಪಾಲಿಸಲೇಬೇಕು ಅಲ್ವಾ ಅಂತ ಕೇಳಿದಿರಿ. ಹೀಗೆ ಒಬ್ಬೊಬ್ಬರದು ಒಂದೊಂದು ಅನಿಸಿಕೆ. ಸಂಪ್ರದಾಯದ ಆತ್ಮ ಅಂದರೆ, ಸಂಪ್ರದಾಯ ಅನ್ನೋದು ಒಂದು ಮರದ ಬೇರಾದರೆ ಕಾಲಕ್ಕೆ ತಕ್ಕ ಬದಲಾವಣೆ ಅನ್ನೋದು ಆ ಮರಕ್ಕೆ ಬರುವ ಹೊಸ ಚಿಗುರು ಅಂತ ಹೇಳಬಹುದೇನೋ. ಬೇರು ಗಟ್ಟಿಯಾಗಿರಬೇಕು, ಆದರೆ ಮರ ಬೆಳೆಯಬೇಕಾದರೆ ಹಳೆಯ ಎಲೆಗಳು ಉದುರಿ ಹೊಸ ಚಿಗುರು ಕೂಡ ಬರಲೇಬೇಕು. ಮೂಲ ಆಶಯವನ್ನು ನಾವು ಎಂದೂ ಬಿಡಬಾರದು. ಪ್ರೀತಿ, ಕೃತಜ್ಞತೆ, ಕುಟುಂಬದ ಒಗ್ಗಟ್ಟು, ಸೌಹಾರ್ದತೆ, ಆಚರಿಸುವ ರೀತಿ, ಇವುಗಳು ಅಲ್ಪ ಸ್ವಲ್ಪ ಬದಲಾವಣೆ ಆದರೂ ಕೂಡ ಆ ಪಾವಿತ್ರ್ಯತೆ, ಮಾನವೀಯತೆ ಇವೆಲ್ಲವನ್ನು ನಾವು ಉಳಿಸಿಕೊಳ್ಳಬೇಕು. ಮೂಢನಂಬಿಕೆಗಳು ಅಂತ ಅನ್ನುವಂಥದ್ದನ್ನು ಸ್ವಲ್ಪ ಬಿಟ್ಟರೂ ಕೂಡ ಪರಿಸರ ಉಳಿಸುವಲ್ಲಿ, ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸುವಲ್ಲಿ ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅನ್ನೋದು ಬಹುತೇಕರ ಅನಿಸಿಕೆ. ಆತ್ಮೀಯರೇ, ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆ ಪ್ರೀತಿಯ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನೀವೀಗ ನಮಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ದಿನ ಇಡೀ ಎಷ್ಟೊಂದು ಹಾಡುಗಳನ್ನು ಕೇಳ್ತಾ ಇರ್ತೀರಿ, ಯಾವುದೋ ಒಂದು ಹಾಡು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಮತ್ತು ಕೆಲವು ಸರಿ ನಾವೇನೋ ಮಾಡುವಾಗ ಇದ್ದಕ್ಕಿದ್ದಂಗೆ ಯಾವುದೋ ಹಾಡು ಜ್ಞಾಪಕ ಆಗುತ್ತೆ, ಯಾವುದೋ ರಾಗ ತಲೆಯಲ್ಲಿ ಇನ್ನೊಂದು ಮೂಡ್ತಾ ಇರುತ್ತೆ. ಒಂದು ಹಾಡು ಕೇಳುವಾಗ ಇನ್ನೊಂದು ಹಾಡು ನೆನಪಾಗುತ್ತೆ. ಯಾರೋ ಏನೋ ಮಾತಾಡ್ತಿದ್ದಾಗ ಹಾಂ ಹಾಂ ಹಾಂ ಈ ಹಾಡಲ್ಲಿ ಹೀಗೆ ಹೇಳಿದಾರಲ್ವಾ ಅಂತ ಅನಿಸುತ್ತೆ. ಒಂದು ಹಾಡು ಕೇಳುವಾಗ ಲಿಂಕ್ ಆಗಿ ಇನ್ನೂ ಒಂದು ಹಾಡು ನೆನಪಾಗುತ್ತೆ. ಯಾವುದೋ ಘಟನೆನ ನಾವು ಪೇಪರಲ್ಲಿ ಓದುವಾಗ ಅರೆ ಇದು ಈ ಚಿತ್ರದಲ್ಲಿ ಈ ಥರ ಚಿತ್ರೀಕರಿಸಿದ್ದಾರೆ ಅಲ್ವಾ ಅಂತ ಅನಿಸುತ್ತೆ. ಹಾಗೆ ಅದು ಆ ಚಿತ್ರದ ಯಾವುದೋ ಒಂದು ಹಾಡನ್ನು ನಮಗೆ ನೆನಪಿಸುತ್ತೆ.

0: ಇನ್ನು ನಮಗೆ ಇಷ್ಟವಾದ ಗೀತೆಗಳಂತೂ ಆಗಾಗ ಆಗಾಗ ಆಗಾಗ ತಲೆಯಲ್ಲಿ ಸುಳಿದು ನಮ್ಮನ್ನು ಶಾಂತಗೊಳಿಸ್ತಾನೇ ಇರುತ್ತೆ, ಹೌದಲ್ಲ? ಹಾಗೆ ಗೀತೆಗಳನ್ನು, ಸಂಗೀತವನ್ನು ನಾವು ಆಸ್ವಾದಿಸ್ತಾ ಇರ್ತೀವಿ. ಚಿತ್ರಗೀತೆಗಳಲ್ಲಿ ಹಳೆಯದು, ಹೊಸದು, ಮಧ್ಯಕಾಲೀನ ಗೀತೆಗಳು, ಎಷ್ಟೊಂದು ಗೀತೆಗಳು ನಮಗೆ ವಿಪುಲವಾಗಿ ಸಿಗುತ್ತೆ. ನಿಮ್ಮಿಷ್ಟದ ಯಾವುದೇ ಗೀತೆಯನ್ನು ನೀವೀಗ ಕೇಳಬಹುದು. ನಮ್ಮಲ್ಲಿ ಇದ್ದರೆ ಆ ಗೀತೆಯನ್ನು ನಿಮಗಾಗಿ ಪ್ರಸಾರ ಮಾಡ್ತೀವಿ. ಈಗ ನೋಡೋಣ ಮೊದಲ ಕಾಲರ್ ಯಾರಿದ್ದಾರೆ ನಮ್ಮ ಜೊತೆ ಅಂತ. ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಮಂಜಪ್ಪ ಅಂತ.
0: ಹೇಳಿ ಮಂಜಪ್ಪ ಅವರೇ, ಎಲ್ಲಿಂದ? ಹೇಳಿ, ಯಾವ ಹಾಡಿಗೆ ಕರೆ ಮಾಡಿದ್ರಿ?
1: ವಿಜಯನಗರ ವೀರಪುತ್ರ ಹಾಡು ಬೇಕಿತ್ತು.
0: ಯಾವುದು?
1: ಅದು ಹೆಣ್ಮನ ಮಂದಿರದೇ ಚಿನ್ಮಯ ರೂಪನತ ಬಂದಾನು ಬೆಳಗಿಸಲು.
0: ಎನ್ಮನ ಮಂದಿರದಿ, ಬಹುಶಃ ಅದು ನಮ್ಮಲ್ಲಿ ಇಲ್ಲ ಅನ್ಸುತ್ತೆ. ಪಿ ವಿ ಶ್ರೀನಿವಾಸ್ ಪೀಲೀಲ ಅವ್ರು ಹಾಡಿರೋದು. ವಿಜಯನಗರದ ವೀರಪುತ್ರ ಚಿತ್ರದ ಬೇರೆ ಯಾವುದಾದ್ರೂ ಗೀತೆ ಕೇಳಬಹುದಾ? ಎನ್ಮನ ಮಂದಿರದ ಒಂದು ಗೀತೆಯನ್ನ
1: ನೀವೇ ಪ್ರಸಾರ ಮಾಡಿದ್ರು ಒಂದ್ಸರಿ.
0: ವಿಜಯನಗರದ ವೀರಪುತ್ರ ಆ ಗೀತೆ ಇಲ್ಲ ಅಂತ ಅನ್ಕೊಳ್ತೀನಿ ನಮ್ಮ ಮಂಜಪ್ಪ ಅವ್ರೆ. ವಯ್ಯಾರ ತೋರುತ್ತ ಅಥವಾ ಅಪಾರ ಕೀರ್ತಿ,
1: ಅಂತರಂಗದ
0: ನಿರಪರಾಧಿ ಚಿತ್ರದ ಗೀತೆ ಪ್ರಸಾರ ಮಾಡೋಣ ನಿಮಗೋಸ್ಕರ. ಈ ಗೀತೆ ನಿಮಗೆ ಬಹಳ ಪ್ರಿಯವಾದ ಗೀತೆನಾ? ಪಿ ವಿ ಶ್ರೀನಿವಾಸ್ ಅವರು ನಿಮ್ಮ ಮೆಚ್ಚಿನ ಗಾಯಕ. ಈ ಗೀತೆನಲ್ಲಿ ಏನ್ ಕಾಣ್ತೀರಿ ನೀವು? ಅಂತರಂಗದ ಕಥೆಯ ನೋಡಿದಿರಾ, ಚಿತ್ರ ನೋಡಿದಿರಾ?
1: ಇಲ್ಲ
0: ಇಲ್ಲ ಅಲ್ವಾ. ಗೀತೆ ಕೇಳಿ ಇಷ್ಟಪಡ್ತಿರ್ತೀವಿ. ಈ ಗೀತೆ ಕೇಳಿದಾಗ ಏನ್ ಇರಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಆದ್ರೆ ಕೇಳಬೇಕು ಅನ್ಸುತ್ತೆ, ಇಷ್ಟ ಆಗುತ್ತೆ ಹಾಡು ಅಲ್ವಾ?
1: ಜಾಸ್ತಿ ಪ್ರಸಾರ ಹಾಡು ಪ್ರಸಾರ ಮಾಡೋದು ಜಾಸ್ತಿ. ನೀವು ಬಂದಾಗ್ಲೇ
0: ಆಗ್ಲಿ ಮಂಜಪ್ಪ ಅವರೇ, ನಿಮ್ಮ ಇಷ್ಟದ ಗೀತೆಯನ್ನ ಕೇಳೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ನಮಸ್ಕಾರ.

0: ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಅಂತರಂಗದ ಈ ಕಥೆಯ ಇದು ನಿರಪರಾಧಿ ಚಿತ್ರದಿಂದ ಆರಿಸಿದ್ದು. ಯಲಹಂಕದಿಂದ ಮಂಜಪ್ಪ ಅವರು ಕರೆ ಮಾಡಿ ಈ ಒಂದು ಅಪರೂಪದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಈಗ ನಮ್ಮ ಜೊತೆ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ಕಾರ ಅಮ್ಮ.
0: ನಮಸ್ಕಾರ, ಹೇಳಿ.
1: ನಿಮ್ಮ ಧ್ವನಿ ಸರಿ ಕೇಳಿಸ್ತೇನ ನಮಗೆ ಫೋನಲ್ಲಿ?
0: ಹೇಳಿ. ನಮಸ್ಕಾರ, ಈಗ ಕೇಳಿಸ್ತಿದ್ಯಾ?
1: ಈಗ ಪರವಾಗಿಲ್ಲ.
0: ಹೇಳಿ ಹೇಳಿ. ರೋಹಿತ್?
1: ರೋಹಿತ್ ದಾಸನ್ಪುರದಿಂದ.
0: ಹೇಳಿ ಹೇಳಿ ರೋಹಿತ್. ಗೊತ್ತಾಯ್ತು ನಿಮ್ಮ ಧ್ವನಿ.
1: ನನಗೆ ನಂಬರ್ ಒನ್ ಅಂತ ಒಂದು ಚಿತ್ರ ಇದೆ, ಅದರಲ್ಲಿ ಓ ಮೈನಾ ಅಂತ ಚಿತ್ರಮ್ಮ ಮತ್ತೆ ರಾಜೇಶ್ ಕೃಷ್ಣನ್ ಹಾಡಿರುವಂತ ಹಾಡ್ಬೇಕಿತ್ತು.
0: ಈ ಹಾಡು ವಿಶೇಷವಾಗಿ ನೀವು ಕೇಳೋಕೆ ಏನಾದ್ರೂ ಕಾರಣ ಉಂಟಾ?
1: ಈ ಹಾಡಿನಲ್ಲಿ ತವರಿನ ಬಗ್ಗೆ ಒಂದ್ ಭಾವನೆ ಇದೆ, ಮತ್ತೆ ಈ ಹಾಡು ನಾನು ಆಕಾಶವಾಣಿಗೆ ತುಂಬಾ ಚಿನ್ನ ಹುಡುಕ್ತಿದ್ದೆ, ಸಿಕ್ತು ಇತ್ತೀಚೆಗೆ. ನಾನು ಈ ಹಾಡನ್ನ ಕೇಳಿದಾಗೆಲ್ಲ ಯಜಮಾನ ಫಿಲಮ್ ಹಾಕ್ಬಿಡೋರು. ಸೇರ್ಪಡೆ ನಂಗೆ ತುಂಬಾ ಖುಷಿ ಕೊಟ್ಟಿದೆ ಆಕಾಶವಾಣಿಗೆ.
0: ನೀವಂತೂ ಎಷ್ಟೊಂದು ಹೊಸ ಹಾಡುಗಳನ್ನ ಸೇರಿಸಿ ಅಂತ ಹೇಳ್ತಾ ನಮ್ಗೆ ಮೇಲ್ಗಳನ್ನ ಕಳಿಸ್ತಾ, ನಮ್ಗೆ ಸಂದೇಶಗಳನ್ನ ಕಳಿಸ್ತಾ ಎಷ್ಟೆಲ್ಲ ಹೇಳ್ತಾ ಇರ್ತೀರಿ ಅಲ್ವಾ ರೋಹಿತ್?
1: ಹೌದೌದು ಅಮ್ಮ.
0: ಅನೇಕ ಗೀತೆಗಳು ನಿಮಗಾಗಿ ನಾವು ತರಿಸಿರೋದುಂಟು. ಕೆಲವೊಮ್ಮೆ ಬೇರೆ ಬೇರೆ ಲೈಬ್ರರಿಗಳಿಂದ ಕೂಡ ಹಾಡುಗಳನ್ನ ಹೆಕ್ಕಿ ಆರಿಸಿರೋದು ಉಂಟು. ಹೇಳಿ ರೋಹಿತ್, ಈ ಗೀತೆ ನಿಮಗೆ ಕೇಳಿದಾಗ ಏನ್ ಅನ್ಸುತ್ತೆ?
1: ನನ್ಗೆ ಏನಕ್ಕಂದ್ರೆ ನಾನು ಚಿತ್ರಮ್ಮನ ಅಭಿಮಾನಿ. ಚಿತ್ರಮ್ಮನ ಧ್ವನಿಯಲ್ಲಿ ಕನ್ನಡದ ಪದಗಳನ್ನ ಕೇಳೋದೇ ನಂಗೆ ತುಂಬಾ ಇಷ್ಟ. ಈ ಹಾಡಲ್ಲಿ ಅರಿಶಿಣ, ಕುಂಕುಮ ಒಂದಷ್ಟು ವಿಶೇಷವಾದ ಪದಗಳೆಲ್ಲ ಇದೆ. ತವರು ಮನೆಯ ಬಗ್ಗೆ ಒಂದಷ್ಟು ವರ್ಣನೆ ಬಂದು ಹೋಗುತ್ತೆ. ಕೊನೆಗೆ ರಾಜೇಶ್ ಮತ್ತೆ ಚಿತ್ರಮ್ಮ ಇಬ್ರು ಸೇರಿ ಕೊನೆಗೆ ಹಾಡ್ತಾರೆ. ಈ ಹಾಡು ಟೋಟಲ್ ಮೂರ್ ಚರಣ ಇದೆ. ಒಂದೊಂದು ಚರಣದಲ್ಲೂ ಒಂದೊಂದರ ಸಾಹಿತ್ಯ ಇದೆ. ನಂಗೆ ಈ ಹಾಡಿನ ಸಾಹಿತ್ಯ ಜೊತೆಗೆ ಚಿತ್ರಮ್ಮನು ಇಷ್ಟ ಇರೋದ್ರಿಂದ ಈ ಹಾಡನ್ನ ಇಷ್ಟಪಟ್ಟು ಕೇಳ್ತೀನಿ ನಾನು.
0: ಆಗ್ಲಿ ರೋಹಿತ್, ನಿಮ್ಗೋಸ್ಕರ ಈ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ ಎಲ್ಲರೂ ಕೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
1: ಧನ್ಯವಾದ ಅಮ್ಮ.
0: ನಮಸ್ತೆ ನಮಸ್ತೆ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈಗ ನಮ್ಮ ಜೊತೆ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ, ಕೇಳಿಸ್ತಿದ್ಯಾ?
1: ಹಾ, ಕೇಳಿಸ್ತಿದ್ದೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಹಾ ಮೇಡಮ್, ಅವರೇ, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಮೇಡಮ್.
0: ಹೇಳಿ ಸುರೇಶ್ ಅವರೇ, ಬಹಳ ಕಾಲ ಆಯ್ತು ಅನ್ಸುತ್ತೆ ಕರೆ ಮಾಡಿ.
1: ಹಲೋ,
0: ಬಹಳ ಕಾಲ ಆಯ್ತು ಅನ್ಸುತ್ತೆ ಕರೆ ಮಾಡಿ ಹಿಂದೆ.
1: ಹೌದು ಮೇಡಮ್ ಅವ್ರೆ, ಅವಾಗ ಇವಾಗ ಕಾಲ್ ಮಾಡ್ತಿದ್ವಿ ಮೇಡಮ್ ಅವ್ರೆ, ಇತ್ತೀಚಿಗೆ ಕೈ ಬಿಟ್ಟವಿ. ಇವತ್ತು ಸುಮತಿ ಮೇಡಮ್ ಅವ್ರು ಬಂದಾರ ಕಾಲ್ ಮಾಡಂತಂದು. ನಮ್ಮ ಹರಿಹರದ ಲಕ್ಷ್ಮೀ ಚಂದ್ರಶೇಖರ್ ಅಂತ ಅದರಲ್ಲ, ಅವ್ರು ಕಾಲ್ ಮಾಡಕ್ ಹೋಗಲ್ಲ ಮೇಡಮ್ ಅವ್ರೆ, ಅವ್ರು ಬರೀ ಮೆಸೇಜ್ ಮಾಡ್ತಿರ್ತಾರ, ನನಗೆ ನೆನ್ಪು ಮಾಡಿದ್ರು ಕಾಲ್ ಮಾಡಂತಂದು.
0: ಓಹೋ,
1: ಆದ್ರಿಂದ ಕಾಲ್ ಮಾಡ್ತದ ಮೇಡಮ್.
0: ಹರಿಹರದವ್ರೆ ಅವರು ಕೂಡ, ಲಕ್ಷ್ಮಿ ಅವರು.
1: ಹೌದು ಮೇಡಮ್.
0: ಈಗ ಯಾವ ಹಾಡಿಗೆ ಕರೆ ಮಾಡಿದ್ರಿ ನೀವು?
1: ಮೇಡಮ್ ಅವ್ರೆ, ನಾಗರಹೊಳೆ ಮೇಡಮ್ ಅವ್ರೆ, ಈ ನೋಟಕ್ಕೆ ಅಂತಂದು ಗೀತೆ ಐತೆ ಮೇಡಮ್ ಅವ್ರೆ, ಅದು ಅವರೇ ನೆನ್ಪು ಮಾಡಿ ಇದೇ ಗೀತೆ ಕೇಳೋ ಅಂದ್ರು ನಮ್ಮ ಲಕ್ಷ್ಮಿ ಚಂದ್ರಶೇಖರ್. ಆದ್ರಿಂದ ಆ ಗೀತೆ ಕೇಳ್ತದ ಮೇಡಮ್.
0: ಅಂದ್ರೆ ಒಬ್ಬ ಶ್ರೋತೃ ಮತ್ತೊಬ್ಬರು ಶ್ರೋತೃಗಾಗಿ ಹಾಡನ್ನ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಿ ಅಲ್ವಾ?
1: ನಿಮ್ ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್ ಅವ್ರೆ.
0: ಅಲ್ಲ, ನೀವು ಒಬ್ರು ಇನ್ನೊಬ್ರು ಶ್ರೋತೃಗೆ ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದೀರಿ ಅಲ್ವಾ?
1: ಹೌದು ಮೇಡಮ್ ಅವ್ರೆ, ನಮ್ಮ ಲಕ್ಷ್ಮೀ ಚಂದ್ರಶೇಖರ್ ಅವರೇ ಗೀತೆ ಕೇಳಕ್ ಹೇಳಿದ್ದು, ಅವ್ರಿಗೆ ಗೀತೆ ಮೇಡಮ್.
0: ಆಗ್ಲಿ ಆಗ್ಲಿ, ನಿಮಗೋಸ್ಕರ ಈ ಗೀತೆನ ಪ್ರಸಾರ ಮಾಡೋಣ. ನಾಗರಹೊಳೆ ನೋಡಿದೀರಾ ಸುರೇಶ್? ನಾಗರಹೊಳೆ ನೋಡಿದೀರಾ?
1: ಹಾ, ನೋಡಿದೆ ಮೇಡಮ್ ಅವ್ರೆ, ಕಾಡಿನಲ್ಲಿರೋ ದೃಶ್ಯಗಳು ಬಹಳ ಚೆನ್ನಾಗಿರ್ತಾವು. ಆಗಲ್ಕರಿಂದ ನೋಡಿದ್ವಿ ಮೇಡಮ್ ಅವ್ರೆ, ಪ್ರಾಣಿ ಪಕ್ಷಿಗಳು ಅವಕ್ಕೆ ನೋಡಕ್ ಒಂದ್ ಚಂದ ಇರ್ತದೆ ಮೇಡಮ್ ಅವ್ರೆ ಅವಾಗ.
0: ಆಗ್ಲಿ ಸುರೇಶ್ ಅವರೇ, ನಿಮ್ಮ
1: ಮೀಡಿಯಾ ಇತ್ತಲ್ಲ ಮೇಡಮ್ ಅವ್ರೆ, ಫಿಲಂ ಥಿಯೇಟರ್ಗೆ ಹೋಗಿ ನೋಡ್ತಿದ್ವಿ.
0: ಮತ್ತೆ ಅದು ಹಾಡು ಹಾಕಿದ್ದೀರಿ? ಸರಿ, ಆಗ್ಲಿ ಸುರೇಶ್, ನಿಮ್ಮ ಹಾಡನ್ನ ಕೇಳೋಣ. ನಮಸ್ತೆ.
1: ನಮಸ್ತೆ. ಓಕೆ ಮೇಡಮ್, ನಮಸ್ತೆ.
0: ಧನ್ಯವಾದಗಳು.

0: ಹಲೋ ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಮೇಡಮ್ ಗೌರಿ ಬಿದ್ನೂರು, ಸುರೇಶ್ ಭಟ್.
0: ಹೇಳಿ ಸುರೇಶ್ ಅವರೇ. ಏನು ಸುರೇಶ್ ಅವರಿಗೆ ಇವತ್ತು ಸಿಕ್ಕಾಪಟ್ಟೆ ಕಾಲ್ಗಳು ಸಿಗ್ತಾ ಇದೆ ಅನ್ಸುತ್ತೆ. ಹಿಂದೆ ಮಾಡಿದವರು ಸುರೇಶ್ ಬೆಣ್ಣಿ, ಈಗ ಸುರೇಶ್ ಮತ್ತೊಬ್ರು. ಹೇಳಿ ಸುರೇಶ್, ಯಾವ ಹಾಡಿಗೆ ಕರೆ ಮಾಡಿದ್ರಿ?
1: ಮೇಡಮ್ ಭಕ್ತ ಕುಂಬಾರ.
0: ಹಾ ಹಾ, ಭಕ್ತ ಕುಂಬಾರ. ಅದು ಯಾವ ಹಾಡು? ಯಾವ ಹಾಡು ಭಕ್ತ ಕುಂಬಾರದು?
1: ಮಾನವ ದೇಹವಾದ.
0: ಈ ಹಾಡು ತುಂಬಾ ಇಷ್ಟ ನಿಮ್ಗೆ? ಆಗ್ಲಿ, ನಿಮಗೋಸ್ಕರ ಈ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಊಟ ಮಾಡಿದ್ರ?
1: ಇನ್ನ ಇಲ್ಲ ಮೇಡಮ್, 9:00.
0: ಸರಿ, ನಿಮ್ಮ ಗೀತೆನ ಕೇಳೋಣ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ತೆ ಸುರೇಶ್.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ನಮಸ್ಕಾರ.

0: ಕುಮಾರ ಚಿತ್ರದ ಗೀತೆ ಕೇಳಿದ್ರಿ. ಈಗ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಕೇಳಿಸ್ತಿದ್ಯಾ?
1: ಹಾ, ಕೇಳಿಸ್ತಾ ಇದೆ.
0: ಹೇಳಿ, ಯಾರು ಮಾತಾಡೋದು?
1: ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ ಮೇಡಮ್.
0: ನಮಸ್ಕಾರ. ಹಾಸನ ಜಿಲ್ಲೆ, ಆಹಾ, ಮಲೆನಾಡು, ಖುಷಿಯಾಗುತ್ತೆ. ಹಾಸನದಲ್ಲೂ ಕೇಂದ್ರ ಇದೆ, ಹಾಸನ ಕೇಂದ್ರನು ಕೇಳ್ತೀರಾ ಅನ್ಸುತ್ತೆ.
1: ಖಂಡಿತ ಕೇಳ್ತೀನಿ. ನಿಮ್ಮ ಧ್ವನಿಯನ್ನು ನಾನು ತುಂಬಾ ಚಿಕ್ಕದ್ರಲ್ಲಿ ಕೇಳಿದೀನಿ, 1993 ಕೇಳಿದ್ರಿ ಶಾಲೆಯಲ್ಲಿ ಹಾಕಿದಾಗ.
0: ಅದೇ, ಆಗಿನ್ನು FM ಗಳು ಆರಂಭ ಆಗ್ತಾ ಇದ್ದ ಕಾಲ ಅಲ್ವಾ?
1: ಹೌದು, 1991 ಮೇ 4 ಆಕಾಶವಾಣಿ ಓಪನ್ ಆಗಿದೆ ಹಾಸನ ಕೇಂದ್ರ.
0: ಹೌದು ಹೌದು ಹೌದು, ನಿಜ ನಿಜ. ಹಾಸನದಲ್ಲಿ ಹೌದು,
1: ನೀವು ಆಗ ಹೊಸದಾಗಿ ಬಂದ್ರಿ ಅಲ್ಲಿಗೆ ಅಂತ ನೆನಪು.
0: ಹೌದು, ನಿಜ ನಿಜ, ಕರೆಕ್ಟ್.
1: ಚಿತ್ರದುರ್ಗ ಫಸ್ಟ್, ಕರ್ನಾಟಕದ ಮೊದಲ FM ಕೇಂದ್ರ ಚಿತ್ರದುರ್ಗ, ಎರಡನೇದು ನಮ್ಮ ಹಾಸನ.
0: ಎಷ್ಟೆಲ್ಲ ನೆನ್ಪಿಟ್ಕೊಂಡಿದ್ದೀರಲ್ಲ ನೀವು.
1: ಹೌದು ಮೇಡಮ್, ಹೌದು ಹೌದು. ನಾನು ನಿಮ್ಮಷ್ಟೇ ಆಸಕ್ತಿ ಆಕರ್ಷಣೆ ಕೇಂದ್ರಗಳು ಅಂತಂದ್ರೆ. ಹಾಗಾಗಿ ಮೇಡಮ್,
0: ಈಗ ಯಾವ ಹಾಡಿಗೆ ಕರೆ ಮಾಡಿದ್ರಿ ಮಧು ಅವರೇ?
1: ಸಿಪಾಯಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಡಿರೋ ಗೀತೆಯನ್ನ ಪ್ರಸಾರ ಮಾಡಿ, ಸ್ನೇಹ ಪ್ರೀತಿಗೆ ಪ್ರೀತಿ ಅನ್ನೋ ಗೀತೆಯನ್ನ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ, ಗೀತ ರಚನೆ ತುಂಬಾ ಸಖತ್ತಾಗಿದೆ. ಇದು ನಮ್ಮ ಕೇಳಿದ್ರ ಜಯಂತ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು ಅವ್ರಿಗಾಗಿ, ಮತ್ತೆ ಸುರೇಶ್ ಬೆಣ್ಣಿ ಅಂತ ಮಾಡಿದ್ರು ಒಬ್ರು, ಅವ್ರಿಗಾಗಿ ಈ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್.
0: ಓಹೋ, ಏನು ನಮ್ಮ ಶ್ರೋತೃಗಳೆಲ್ಲ ಒಂದು ಲಿಂಕ್ ಮಾಡ್ಕೊಂಡಂಗ್ ಕಾಣುತ್ತಲ್ಲ. ಅವರು ಅವರು ಇನ್ನೊಬ್ರಿಗೋಸ್ಕರ, ನೀವು ಅವ್ರಿಗೋಸ್ಕರ, ಮತ್ತೆ ನಿಮಗೋಸ್ಕರ ಇನ್ನೊಬ್ರು ನೆಕ್ಸ್ಟ್ ಕೇಳ್ತಾರೋ ಏನೋ ನೋಡ್ಬೇಕಾಗಾದ್ರೆ.
1: ಇಲ್ಲ, ಹೌದು, ಕರೆಸಿಕ್ಕವ್ರೆ ಕೇಳ್ಬಹುದು. ಆಮೇಲೆ ಅತಿ ಚೌಡಿನಲ್ಲಿ ಚಂದ್ರಶೇಖರ್ ಅಂತ ಒಬ್ರಿದೆ ನಮ್ಮ ಹಾಸನ ಜಿಲ್ಲೆ, ಅವ್ರಿಗಾಗಿ ಇವರೆಲ್ಲರೂ ಪರಿಚಯ ಆಗಿದೆ ಅವ್ರ ಮುಖಾಂತರ. ಅವರು ಪಾಪ ಹಾಸನ ಆಕಾಶವಾಣಿ ವಿವಿಧ ಕೇಂದ್ರಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ ಮೇಡಮ್ ಎಲ್ಲ ಕಾರ್ಯಕ್ರಮಗಳು.
0: ಆಗ್ಲಿ ಮಧು ಅವರೇ, ನೀವು ಕರೆ ಮಾಡಿದ್ದು ತುಂಬಾ ಖುಷಿ ಆಯ್ತು. ಎಲ್ಲ ಶ್ರೋತೃಗಳು ಹೀಗೆ ಒಬ್ಬರಿಗಾಗಿ ಒಬ್ರು ಕೇಳ್ತಾ, ನಮ್ಮ ಹಾಡು ಬರ್ಲಿಲ್ಲ, ನನ್ನ ಹೆಸರು ಬರ್ಲಿಲ್ಲ ಅಂತ ಅಂದ್ಕೊಳಕ್ ಬದಲು ಎಲ್ಲರ ಹಾಡು ನಮ್ಮ ಹಾಡು ಅಂತ ಅಂದ್ಕೊಂಡ್ರೆ ಎಷ್ಟ್ ಚಂದ ಅಲ್ಲ.
1: ಹೌದು ಮೇಡಮ್, ಹೌದು ಹೌದು.
0: ಆಗ್ಲಿ ಮಧು ಅವರೇ, ನಿಮ್ ಹಾಡು ಕೇಳೋಣ. ನಮಸ್ತೆ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನಿಮ್ಮ ಆಯ್ಕೆ. ನಿಮ್ಮ ಆಯ್ಕೆನಲ್ಲಿ ನೀವು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಕೆಲವು ಸಾರಿ ಗೀತೆಗಳು ನಮ್ಮನ್ನು ಎಷ್ಟೊಂದು ಆವರಿಸ್ಕೊಳ್ಳುತ್ತೆ, ಎಷ್ಟೊಂದು ಕೇಳಬೇಕಪ್ಪ ಈ ಗೀತೆಯನ್ನು ಕೇಳಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಆ ಗೀತೆಯನ್ನು ಆಕಾಶವಾಣಿಯಲ್ಲಿ ಕೇಳುವಾಗ ಎಂಥ ಸಂತೋಷ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಅನೇಕ ಶ್ರೋತೃಗಳು. ನೋಡೋಣ ಈಗ ಯಾರು ಯಾವ ಹಾಡನ್ನು ಕೇಳ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ಹಲೋ ಕೇಳಿಸ್ತಿದ್ಯಾ? ನಮಸ್ತೆ. ಹಲೋ ನಮಸ್ತೆ.
1: ಹಲೋ
0: ನಮಸ್ಕಾರ ಹೇಳಿ.
1: ಹಲೋ
0: ಹಲೋ ನಮಸ್ಕಾರ.

0: ಎಲ್ಲರಿಗೂ ಆನಂದ ಶುಭ ತಾರೆ ಅಂತ ಕೇಳ್ಕೊಳ್ತಾ ಯಾರಿದ್ದಾರೆ ಈಗ ನೋಡೋಣ. ಹಲೋ ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಯಾರು ಮಾತಾಡ್ತಿದ್ದೀರಿ?
1: ಮೇಡಮ್, ಚಿತ್ರದುರ್ಗದಿಂದ ನೇತ್ರ ನಟರಾಜ್ ಮೇಡಮ್.
0: ನೇತ್ರ ನಟರಾಜ್ ಚಿತ್ರದುರ್ಗ, ಎಷ್ಟೊಂದು ಸಂದೇಶಗಳನ್ನ ಕಳಿಸ್ತಾ ಇರ್ತೀರಿ ನೇತ್ರ, ಕೇಳಿಸ್ತಿದ್ಯಾ?
1: ಹಾ ಮೇಡಮ್, ಕೇಳಿಸ್ತಾ ಇದೆ
0: ಅಲ್ವಾ? ಎಷ್ಟೊಂದು ಸಂದೇಶಗಳನ್ನ ಕಳಿಸ್ತಾ ಇರ್ತೀರಿ ಅಲ್ವಾ? ನೀವು
1: ಸಂದೇಶಗಳನ್ನ ಕಳಿಸ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಮೇಡಮ್. ವಿವಿಧ ಭಾರತಿ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀನಿ ಮೇಡಮ್. ಸಂಜೆದು ಹಬ್ಬಗಳ ಮಾಹಿತಿ ಬಹಳ ಚೆನ್ನಾಗಿತ್ತು, ಎಲ್ಲರ ಒಪಿನಿಯನ್ ಹೇಳಿದ್ರು ಮೇಡಮ್, ಚೆನ್ನಾಗಿತ್ತು, ಖುಷಿ ಆಯ್ತು ಕೇಳ್ದೆ ಮೇಡಮ್.
0: ಊಟ ಮಾಡಿದ್ರ ನೇತ್ರ?
1: ಎಲ್ಲರಿಗೂ ನಾಗರ ಪಂಚಮಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್.
0: ಹಬ್ಬ ಎಷ್ಟು ಫಾಸ್ಟ್ ಆಗಿ ಪಟ್ ಪಟ್ ಪಟ್ ಪಟ್ ಅಂತ ಹೇಳ್ತಾ ಇದೀರಿ ನೋಡಿ, ನೀವೇ ಅರ್ಜಿ ಆಗ್ಬಿಡ್ಬೋದು ನೇತ್ರ. ಏನ್ ಅಡಿಗೆ ಮಾಡಿದ್ರಿ, ಏನ್ ಊಟ ಮಾಡಿದ್ರಿ ನೇತ್ರ?
1: ಮೇಡಮ್, ಮುದ್ದೆ ಮತ್ತೆ ಸೊಪ್ಪಿನ ಸಾರ್ ಮೇಡಮ್. ನಮ್ ಕಡೆ ಮುದ್ದೆ ಮಾಡ್ತೀವಿ ಮೇಡಮ್.
0: ಎಲ್ಲ ಮುದ್ದೆ, ಏನು ಇಡೀ ಕರ್ನಾಟಕದ ಮುದ್ದೆ
1: ಜಾಸ್ತಿ ಆ ಕಡೆ ಎಲ್ಲ, ಉತ್ತರ ಕರ್ನಾಟಕ ರೊಟ್ಟಿ ಚಪಾತಿ.
0: ಊಟ ಇನ್ನೂ ಆಗಿಲ್ಲ, ಅಡಿಗೆ ಅಂತೂ ರೆಡಿ ಆಗಿದೆ.
1: ಹೌದು ಮೇಡಮ್, ಆಗಿದೆ ಮೇಡಮ್.
0: ಆಗ್ಲಿ ಆಗ್ಲಿ, ಈಗ ಅಡಿಗೆ ಜೊತೆ ಊಟದ ಜೊತೆ ನಿಮ್ಮ ಹಾಡು ಸೇರಿದ್ರೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ.
1: ಹೌದು ಮೇಡಮ್.
0: ಸರಿ, ಎಲ್ಲರೂ ಕೇಳ್ತಾರ ಮನೆಯಲ್ಲಿ ಹಾಡು?
1: ಹ್ಮ್ ಮೇಡಮ್, ಎಲ್ಲರೂ ಕೇಳ್ತಾರೆ. ನಾವು ಫೋನ್ ಅಲ್ಲಿ ಆಪ್ ಅಲ್ಲೇ ಕೇಳ್ತೀವಿ ಮೇಡಮ್. ನ್ಯೂಸ್ ಆನ್ ಏರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಮೇಡಮ್ ಫೋನ್ ಅಲ್ಲಿ, ಅದ್ರಲ್ಲೇ ಕೇಳ್ತೀವಿ ಮೇಡಮ್.
0: ಆಗ್ಲಿ, ಈಗ ಯಾವ ಹಾಡಿ ಕರೆ ಮಾಡಿದ್ರಿ
1: ಮೇಡಮ್? ಬೇವು ಬೆಲ್ಲ ಚಿತ್ರದಿಂದ ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅಂತಿದೆ ಮೇಡಮ್ ಹಾಡು, ಆ ಹಾಡು ಬೇಕಿತ್ತು ಮೇಡಮ್.
0: ಖುಷಿಯಾಗಿದೆ ಆ ಹಾಡು.
1: ಹೌದು ಮೇಡಮ್, ಚೆನ್ನಾಗಿದೆ.
0: ನೋಡಿದೀರಾ ಬೇವು ಬೆಲ್ಲ?
1: ಹಾ ಮೇಡಮ್, ಜಗ್ಗೇಶ್ ಅವ್ರದ್ದು ನೋಡಿದ್ದೀನಿ.
0: ಜಗ್ಗೇಶ್ ಅವ್ರದ್ದು, ಹೌದು ಹೌದು. ಸರಿ, ನಿಮ್ ಇಷ್ಟದ ಗೀತೆ ಕೇಳೋಣ. ನಿಮ್ಗೆ

0: ಎಲ್ಲ ತಾಯಿಯಂದಿರು ಒಟ್ಟಾಗಿ ನಮ್ಮನ್ನ ಹರಸಲಿ ಅಲ್ವಾ. ನೋಡೋಣ ಈಗ ಯಾರಿದ್ದಾರೆ. ಹಲೋ, ನಮಸ್ತೆ.
1: ಹಲೋ,
0: ಹಾ ಹೇಳಿ, ನಮಸ್ಕಾರ. ಯಾರು ಮಾತಾಡೋದು?
1: ಮೇಡಮ್, ಬೆಂಗಳೂರಿಂದ ದೊಡ್ಡಬಂತಂದ್ರ ವಿಜ್ಞಾನಪುರ ರಮೇಶ್ ಅಂತ. ಮೇಡಮ್
0: ಹೇಳಿ. ರಮೇಶ್, ಯಾವ ಗೀತೆಗೆ ಕರೆ ಮಾಡಿದ್ರಿ? ಏನ್ ಸಮಾಚಾರ? ಹೇಗಿದ್ದೀರಿ?
1: ಸೀತಯ್ಯರಿಂದ.
0: ಜೀವನ ಉಲ್ಲಾಸ ಪಯಣ ಅಹಡು.
1: ಅದರಲ್ಲಿ ಒಂದು ವಿಶೇಷ ಇದೆ ಮೇಡಮ್. ಅವರು ಧರಿಸಿದ ಕೋಟಿಗೆ ನಮ್ಮ ಟ್ರೆಜರ್ ಒಂದು ಮಲ್ಲಿಗೆ ಹೂ, ಇದು ರೋಜಾ ಹೂ ಕೊಟ್ಟಿದ್ದಾರೆ ಮೇಡಮ್. ಅದೊಂದು ವಿಶೇಷ ಮೇಡಮ್.
0: ಓಹೋ, ಯಾರು? ಎಸ್ ಪಿ
1: ಭಾರತ ರತ್ನ ಕಲಾ ಕುವೆಂಪು ಕಲಾಕ್ಷೇತ್ರದಲ್ಲಿ ಹಾಡು ಶೂಟಿಂಗ್ ನಡೆದಿದ್ದು.
0: ಓಹೋ,
1: ನಾವು ಅವ್ರನ್ನ ನೋಡಿದ್ವಿ ಮೇಡಮ್.

0: ಭಾಗವಹಿಸಿದ್ರ ಶೂಟಿಂಗ್.
1: ಓಹೋ, ನೀವು ಶೂಟಿಂಗ್ ನಲ್ಲಿ ಭಾಗವಹಿಸಿದ್ರ?
0: ಹೌದು ಮೇಡಮ್, 35 ವರ್ಷ ಹಿಂದೆ ಮೇಡಮ್ ಅದು.
1: ಸರಿ ಸರಿ, ಹಾಗಾಗಿ ಅದು ಯಾವಾಗ್ಲೂ ನಿಮ್ಗೆ ಅದೊಂದು ಒಂದು ನೆನಪು.
0: ಹೌದು ಮೇಡಮ್.
1: ಹ್ಮ್
0: ನಿಮ್ಮ ಹತ್ರ ಕರೆಕ್ಟ್ ಒಂದು ಹಾಡಲ್ಲಿ ಒಂದ್ಸರಿ ಭಾಗವಹಿಸಿದ್ರು ಮಾತಾಡಿದ್ರು, ನಾನು ನಮ್ಮ ತಾಯಿ ಒಂದ್ಸರಿ ಬಹಳ ದಿನ ಆಯ್ತು ನಿಮ್ಮ ಹತ್ರ ಮಾತಾಡಿ, ತುಂಬಾ ಸಂತೋಷ ಆಯ್ತು ಮೇಡಮ್.
1: ಧನ್ಯವಾದಗಳು, ಥ್ಯಾಂಕ್ ಯು. ನನಗೂ ಅಷ್ಟೇ ಸಂತೋಷ ಆಯ್ತು. ಮಾಡ್ತಾ ಇರಿ, ಕೇಳ್ತಾ ಇರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಮಸ್ತೆ ರಮೇಶ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
1: ನಿಮ್ಮ ಪ್ರೀತಿಯ ಹಾಡನ್ನ ಕೇಳೋಣ, ಎಲ್ಲರಿಗೂ ಕೇಳಿಸೋಣ. ನಮಸ್ತೆ, ನಮಸ್ತೆ.

ರಾತ್ರಿಯ ವೇಳೆ ತಣ್ಣನೆಯ ಗಾಳಿ, ಹಳೆಯ ಮಧುರ ಗೀತೆಗಳನ್ನು ಕೇಳೋದು ಒಂದು ಸುಂದರ ಅನುಭವ. ನಾವು 76ರಲ್ಲಿ ತೆರೆ ಕಂಡ ಚಿತ್ ಚೋರ್ ಚಿತ್ರದ ಕೆಲವು ಗೀತೆಗಳನ್ನು ಈಗ ಕೇಳ್ತಾ ಇದ್ದೀವಿ. ಚಿತ್ರರಂಗವನ್ನು, ಭಾರತೀಯ ಚಿತ್ರರಂಗವನ್ನು ತಣಿಸಿದ ಅತ್ಯದ್ಭುತ ಚಿತ್ರ ಚಿತ್ ಚೋರ್. ಚಿತ್ ಚೋರ್ ಅಂದರೆ ಮನಸ್ಸನ್ನು ಕದ್ದವನು ಅಂತ ಅರ್ಥ. ರಾಜಶ್ರೀ ಪ್ರೊಡಕ್ಷನ್ಸ್ ಅವರು ತಯಾರಿಸಿದ ಚಿತ್ರ ಇದು. ಬಾಸು ಚಟರ್ಜಿ ಅವರ ನಿರ್ದೇಶನವಿತ್ತು. ಚಿತ್ ಚೋರ್ ಇದು ಒಂದು ಸುಂದರ ಕಾವ್ಯ ಅಂತ ಆಗ ಎಲ್ಲರೂ ಬಣ್ಣಿಸಿದ್ದರು.

ಖ್ಯಾತ ನಿರ್ದೇಶಕ ಬಾಸು ಚಟರ್ಜಿ ಅವರ ನಿರ್ದೇಶನದಲ್ಲಿತ್ತು ಈ ಗೀತೆ. ರಾಜಶ್ರೀ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ತಯಾರಾಗಿದ್ದು ತಾರಾಚಂದ್ ಅವರು ಚಿತ್ರವನ್ನ ನಿರ್ಮಿಸಿದ್ದು. ಸುಬೋಧ್ ಘೋಷ್ ಅವರ ಬಂಗಾಳಿ ಕಥೆಯನ್ನ ಆಧರಿಸಿದ್ದು ಈ ಚಿತ್ರ. ಚಿತ್ತ ಚಾಕೋರ್ ಅನ್ನುವಂತಹ ಕಥೆ ಇದು. ಆ ಕಥೆಯ ಆಧಾರದ ಮೇಲೆ ಚಿತ್ ಚೋರ್ ಅನ್ನುವ ಚಿತ್ರವನ್ನ ನಿರ್ಮಾಣ ಮಾಡಲಾಯಿತು. ಇದೊಂದು ಮುಗ್ಧ ಪ್ರೇಮ ಕಥೆ. ಅಮೋಲ್ ಪಾಲೇಕರ್ ಅವರು, ಜರೀನಾ ವಹಾಬ್ ಅವರು ಮುಖ್ಯ ಪಾತ್ರಗಳನ್ನು ವಹಿಸಿದ್ರು. ಈ ಚಿತ್ರದ ಸಂಗೀತ ತುಂಬ ಹೈಲೈಟ್ ಆದಂಥದ್ದು.

ಅದರಲ್ಲೂ ಈಗ ಪ್ರಸಾರವಾಗುವ ಗೀತೆ ಇದಕ್ಕೆ ಗಾಯಕ ಯೇಸುದಾಸ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. 3-4 ಗೀತೆಗಳು ಕೂಡ ಇದರಲ್ಲಿ ಅತಿ ಜನಪ್ರಿಯ ಗೀತೆಗಳು ಅಂತ ಪರಿಗಣಿಸಲ್ಪಟ್ಟಿದ್ದು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೂರು ಚಿತ್ರಗಳ ಮೂರು ಮೂರು ಗೀತೆಗಳನ್ನ ಈ ದಿನ ಕೇಳ್ತಾ ಇದ್ದೀರಿ. ಇದುವರೆಗೆ ಚಿತ್ ಚೋರ್ ಚಿತ್ರದಿಂದ ಆರಿಸಿದ ಗೀತೆಗಳನ್ನ ಕೇಳಿದಿರಿ. ಗೀತೆಗಳ ಸಾಹಿತ್ಯ ಹಾಗೂ ಸಂಗೀತ ರವೀಂದ್ರ ಜೈನ್ ಅವರದಾಗಿತ್ತು. ಈಗ ಕೇಳೋಣ ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆಗಳು. ರಾಜ್ ಕಪೂರ್ ಅವರ ಮಹತ್ವಾಕಾಂಕ್ಷೆಯ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಸಾಹಸಮಯ ಚಿತ್ರ ಅಂತ ಪರಿಗಣಿಸಲ್ಪಟ್ಟ ಚಿತ್ರ ಮೇರಾ ನಾಮ್ ಜೋಕರ್.

ಮೇರಾ ನಾಮ್ ಜೋಕರ್ ರಾಜ್ ಕಪೂರ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರ. ಅವರೇ ನಿರ್ಮಿಸಿ ನಿರ್ದೇಶಿಸಿ ಮುಖ್ಯ ಪಾತ್ರದಲ್ಲಿ ನಟಿಸಿದ ಈ ಚಿತ್ರ, ಜೋಕರ್ ಒಬ್ಬನ ಜೀವನದ ಏರಿಳಿತಗಳು, ಅವನ ಪ್ರೇಮ ವೈಫಲ್ಯಗಳು, ನಗು ಮುಖದ ಹಿಂದೆ ಅಡಗಿರುವಂತಹ ಒಂದು ಕಣ್ಣೀರಿನ ಕಥೆಯನ್ನು ವ್ಯಕ್ತಪಡಿಸಿದಂತಹ ಅತಿ ಜನಪ್ರಿಯ ಚಿತ್ರ. ಈ ಚಿತ್ರದ ಮೂರು ಗೀತೆಗಳನ್ನು ನೀವಿಂದು ಕೇಳ್ತಾ ಇದ್ದೀರಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೂರು ಮೂರು ಮೂರು ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮೇರಾ ನಾಮ್ ಜೋಕರ್ ಚಿತ್ರದ ಹಾಡುಗಳನ್ನ ಕೇಳಿದಿರಿ. ಈಗ ಅಭಿಮಾನ್ ಚಿತ್ರದ ಗೀತೆಗಳು.

ಅಭಿಮಾನ್ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. 1973 ತೆರೆ ಕಂಡದ್ದು ಅಭಿಮಾನ್, ಬಾಲಿವುಡ್ನ ಸಾರ್ವಕಾಲಿಕ ಶ್ರೇಷ್ಠ ಚಿತ್ರ ಅಂತ ಕರೆಸಿಕೊಂಡಿತ್ತು. ಇದು ಒಂದು ಸಂಗೀತಮಯ ಚಿತ್ರವಾಗಿತ್ತು. ಗಾಯಕ ಗಾಯಕಿಯರ ಕಥೆಯನ್ನು ಹೇಳುವಂತಹ ಚಿತ್ರ, ಹೃಷಿಕೇಶ್ ಮುಖರ್ಜಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು.

0: ಮೂರು ಮೂರು ಮೂರು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈ ದಿನ ಮೂರು ಚಿತ್ರಗಳಿಂದ ಆರಿಸಿದ ಮೂರು ಮೂರು ಗೀತೆಗಳನ್ನು ಕೇಳಿದಿರಿ. ಚಿತ್ ಚೋರ್, ಮೇರಾ ನಾಮ್ ಜೋಕರ್ ಹಾಗೂ ಅಭಿಮಾನ್ ಚಿತ್ರಗಳ ಗೀತೆಗಳನ್ನು ನೀವು ಆಲಿಸಿದಿರಿ. ಸಮಯ 10:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಕ್ಟೋಬರ್ 2 ಯುವಕರಿಗೆ ಬ್ಯಾಂಕಿಂಗ್ ಎಂಬ ಒಂದು ತಿಂಗಳ ಅಭಿಯಾನವನ್ನು ಪ್ರಾರಂಭಿಸಲಿವೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಾಕಿ ಉಳಿದಿರುವ 2 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಕೆಲ ರೈತರು ರಾಮನಗರ ಜಿಬಿಡಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಷ್ಟೀಯ ಹೆದ್ದಾರಿಯ ಬಾಕಿ ಇರುವ ಸರ್ವಿಸ್ ರಸ್ತೆ ಮತ್ತು ಇತರ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ನೀಡಿದ್ದಾರೆ. ಪ್ರಧಾನಮಂತ್ರಿ ವಂದನಾ ಯೋಜನೆ ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಾದೇವಪ್ಪ ತಿಳಿಸಿದ್ದಾರೆ. ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ 111 ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯವಿರುವ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 493 ಅಂಕಗಳು ಇಳಿಕೆಯಾಗಿದ್ದು ದಿನದ

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ. ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಸೂರಪ್ಪ ಚಿತ್ರದ ಗೀತೆ ಕೇಳಿದಿರಿ. ರಾಜೇಶ್ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿತ್ತು. ಸ್ನೇಹ ಚಿತ್ರದಿಂದ ಆರಿಸಿದ್ದು. ಎಲ್ಎನ್ ಶಾಸ್ತ್ರಿ ಅವರೊಂದಿಗೆ ಗೀತೆಯನ್ನು ಹಾಡಿದವರು ಸುಮಾ ಶಾಸ್ತ್ರಿ. ಪ್ರೇಮ ನಿನಾದ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ 10:15. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕೇಳ್ತಾ ಇದ್ದೀರಿ. ಕೊಳಲು ನೀನಿರೆ ಮತ್ಸರ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಕಲ್ಪನೆ ವಾಸ್ತವಗಳ ನಡುವೆ ಪ್ರೇಮದ ಕನಸು, ಎಲ್ಲೆಲ್ಲೂ ನೀನೇ ಚಂದಗಾತಿಯ ಕಣ್ಸನ್ನೆಯೊಂದಿಗೆ, ಕಿವಿಮಾತಿನೊಂದಿಗೆ, ಸವಿವೂಟದೊಂದಿಗೆ, ಒಲುಮೆಯ ಆಲಾಪ.

ಮಂಗಲ್ಯಂ ತಂತು ನಾನೇನ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ. ಪದಕ ಕೊಡಿಸಿ, ಗಮಕ ಹಾಡಿಸಿ, ಮುತ್ತಿನಂಬಾರಿಯಲ್ಲಿ ಕೂಡಿಸಿ, ಪ್ರಪಂಚದೆಲ್ಲ ಸಂಚರಿಸಿ, ಒಂದೇ ಒಂದೇ ಒಂದೇ ಒಂದು ಮಾತಿನಲ್ಲಿ ಬಂದಿಯಾಗಿ, ಕನಸಿಗೆ ಜಾರಿ

ಆದಿತ್ಯ ಚಿತ್ರದ ಗೀತೆ ಕೇಳಿದಿರಿ, ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ. ಸಮಯ 10:38, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳನ್ನು ಕೇಳುತ್ತಿದ್ದೀರಿ.

0: ಕಣ್ಸನ್ನೆ ಕಿವಿ ಮಾತು ಪ್ರೀತಿಯ ಕೊಳಲ ಗಾನ ಪ್ರೇಮ ನಿನಾದ ಕೇಳಲಿ ಸದಾ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂಡೋನೇಷ್ಯಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ಜೀವಹಾನಿಗೆ ಭಾರತ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಈ ಕಷ್ಟದ ಸಮಯದಲ್ಲಿ ಭಾರತ ಇಂಡೋನೇಷ್ಯಾದೊಂದಿಗೆ ಒಗ್ಗಟ್ಟಿನಲ್ಲಿ ನಿಲ್ಲುತ್ತದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಿಗೆ ಭಾರತ ಸಾಧ್ಯವಾದಷ್ಟು ಸಹಾಯವನ್ನು ನೀಡಲು ಬದ್ಧವಾಗಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ದೇಶದಲ್ಲಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನ ಈಡೇರಿದೆ. ಅಲ್ಲದೆ ಈಗ ಸರ್ಕಾರ ಹೆಚ್ಚುವರಿಯಾಗಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಜಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ. ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಚಿಕಿತ್ಸೆಗಾಗಿ ಆಗಮಿಸುವವರಿಗೆ ಬೆಳಗಿನ ಉಪಹಾರ ವಿತರಿಸುವ ನೂತನ ಸೇವಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯುಕೇಶ್ ಕುಮಾರ್ ಚಾಲನೆ ನೀಡಿದ್ದಾರೆ. ಜೈವಿಕ ಇಂಧನವು ಭವಿಷ್ಯದ ಪ್ರಮುಖ ಇಂಧನ ಮೂಲವಾಗಿದ್ದು ದೇಶದಲ್ಲಿ ಇದರ ಉತ್ಪಾದನೆ, ಬಳಕೆ ಹಾಗೂ ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದು ಸಾಮಾಜಿಕ ಅರಣ್ಯ ವಿಭಾಗದ ಎಸಿಎಫ್ ಡಿಎಲ್ ಕುಲಕರ್ಣಿ ಬಾಗಲಕೋಟೆಯಲ್ಲಿಂದು ಹೇಳಿದ್ದಾರೆ. ಸರ್ಕಾರವು 13 ಮಾರಕ ರೋಗಗಳ ವಿರುದ್ಧ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಲಸಿಕೆಗಳು ಅತ್ಯಂತ ಸುರಕ್ಷಿತ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿವೆ ಎಂದು ಚಿತ್ರದುರ್ಗ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಬಿಮೂಗಪ್ಪ ತಿಳಿಸಿದ್ದಾರೆ. ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮುದಾಯಿಕ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಬೃಹತ್ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ. ಎಂದಿನಂತೆ ನಾಳೆ ಬೆಳಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ,

ಲೀಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 1:20 ಬುಧವಾರದ ವಿಶೇಷ ಪದಬಂಧ. ಚಿತ್ರತಾನ 2:40 ಪರಿಮಳ. 4:00 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಕಾನೂನಿನ ಅರಿವು ನ್ಯಾಯವಾಣಿ 5:40 6:02 ಸೇಫ್ ಡ್ರೈವ್ ಗಾನಭಜಾನ. ನಾಳೆ ರಾತ್ರಿ 8:02 ಮಧುರಾಲಾಪ. 10:02 ಪ್ರೇಮ ನಿನಾದ, ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿ ಸಾಲು. ನಿನ್ನ ಸಾಗರದಂತೆ ನನ್ನ ಎದೆಯಿರಲಿ, ನಿನ್ನ ಸುಗ್ಗಿಯ ತೆರದಿ ನನ್ನ ಸೊಬಗಿರಲಿ, ನಿನ್ನ ಲೀಲೆಯ ತರದಿ ನನ್ನ ಬಾಳಿರಲಿ, ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ, ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ. ಕುವೆಂಪು ಅವರ ಕವನದ ಸಾಲುಗಳಿವು. ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:40. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ಜೈ ಹಿಂದ್.